ಆಕಾಶವಾಣಿ ಭದ್ರಾವತಿ ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆಯ ದಿನ ಅಂದರೆ 2026 ಇಸವಿ ಮೇ ತಿಂಗಳ 31 ತಾರೀಕು ಭಾನುವಾರ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ. ತರಂಗಾಂತರ 444.44 ಮೀಟರ್ ಅಂದರೆ 675 ಕಿಲೋ ಹರ್ಟ್ಸ್ ಮತ್ತು ಎಫ್ಎಂ ಕಂಪನಾಂಕ 103.5 ಮತ್ತು 101.4 ಮೆಗಾ ಹರ್ಟ್ಸ್ಗಳಲ್ಲಿ. ಈಗ ವೇಳೆ 5:58:38 ಆಕಾಶವಾಣಿಯ ಶ್ರೋತೃಗಳಿಗೆಲ್ಲ ನಳಿನ ಮೋಹನ್ ಮಾಡುವ ನಮಸ್ಕಾರಗಳು ಹಾಗೂ ಶುಭೋದಯ. ಇಂದಿನ ಎಲ್ಲ ಕಾರ್ಯಗಳು ಮಂಗಳಕರವಾಗಿರಲಿ ಎಂದು ಮಂಗಳ ಧ್ವನಿಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ.

ಆಕಾಶವಾಣಿ ಭದ್ರಾವತಿ, ಈಗ ಸಮಯ 6 ಗಂಟೆ. ಇಂದಿನ ಕಾರ್ಯಕ್ರಮಗಳ ವಿವರ. ಆಕಾಶವಾಣಿ ಭದ್ರಾವತಿ ಹಾಗೂ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಈ ಬೆಳಿಗ್ಗೆ 6:10 ಗೀತಾರಾಧನ, 6:30 ಚಿಂತನ, ಬೆಳಗ್ಗೆ 6:35 ಕರುಣಾಳು ಬಾಬೆಳಕೆ, ಡಾ ಗುರುರಾಜ ಕರ್ಜಗಿ ಅವರಿಂದ ಕರುಣಾಳು ಬಾಬೆಳಕೆ ಕಥನಗಳು, ಇಂದಿನ ಸಂಚಿಕೆಯಲ್ಲಿ ಟಿಎಸ್ ವೆಂಕಣ್ಣಯ್ಯನ ಜೀವನಾಡಿ ಕುರಿತು, ಈ ಬೆಳಗ್ಗೆ 6:40 ಯುಎಎಚ್ಎಸ್ ನೇಗಿಲ ಮಿಡಿತ ವಿಶ್ವ

0: ವಿಷಯ ಆಹಾರ ಧಾನ್ಯಗಳ ಶೇಖರಣೆಯಲ್ಲಿ ಕೀಟಗಳ ಹಾನಿ ಮತ್ತು ನಿರ್ವಹಣೆ ಕುರಿತು ಮಾಹಿತಿ ತಜ್ಞರಾದ ಹೇಮಾ ಗಣಪತಿ ನಾಯಕ್ ವಿದ್ಯಾರ್ಥಿನಿ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕೆ ಇವರಿಂದ ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕೆ ಈ ಬೆಳಿಗ್ಗೆ 6:45 ಹೆಲ್ತ್ ಏಮ್ಸ್ ಆರೋಗ್ಯ ಸೂತ್ರ ವಿಷಯ ಫಂಗಲ್ ಇನ್ಫೆಕ್ಷನ್ ಈ ಕುರಿತು ಡಾಕ್ಟರ್ ಶಾಂತಲಾ ಆರ್ಎಂ ಅವರಿಂದ ಮಾಹಿತಿ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ ಬೆಳಿಗ್ಗೆ 6:50 ಸುದ್ದಿ ಮಿಂಚು 7:15 ಭಾವಗೀತೆಗಳು ಈ ಬೆಳಿಗ್ಗೆ 7:45 ಹಾಗೂ 8:30 ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ 9:05 ಮಿಕ್ಸ್ ಮೆಲೋಡಿ ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು ಈ ಬೆಳಿಗ್ಗೆ 9:35 ಭಾವಗೀತೆಗಳನ್ನು ಕೇಳಲಿದ್ದೀರಿ ಇನ್ನು ಈ ಬೆಳಿಗ್ಗೆ 10:00 ಹಾಡು ಮಾತಾಡು ಕೇಳುಗರ ನೆಚ್ಚಿನ ಕಾರ್ಯಕ್ರಮದ ವಿಶೇಷತೆ ಕತೆ ನಿಮ್ಮ ಜೊತೆ ಈ ಬೆಳಿಗ್ಗೆ 10:55 ಮನ್ ಕಿ ಬಾತ್ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರವನ್ನುದ್ದೇಶಿಸಿ ಮಾಡುವ ಮನ್ ಕಿ ಬಾತ್ ಭಾಷಣದ ನೇರ ಪ್ರಸಾರವನ್ನು ಕೇಳುವಿರಿ 11:30 ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅನುವಾದ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟದ ಜನತೆಯೊಂದಿಗೆ ಹಂಚಿಕೊಳ್ಳುವ ಮನದ ಮಾತು ಕನ್ನಡ ಅವತರಣಿಕೆಯ ಅನುವಾದವನ್ನು ಆಲಿಸಲಿದ್ದೀರಿ ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ ಬಹುಮುಖ ಪ್ರತಿಭೆಯ ಮಹಿಳೆ ಹಾಗೂ ವಿಶೇಷ ವಾದ್ಯ ಮೆಲೋಡಿಕಾ ನುಡಿಸುವ ಸುಧಾ ಗಡಿಯಾರ್ ಅವರ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ ಇನ್ನು ಮಧ್ಯಾಹ್ನ 12:35 ಹೆಲ್ತ್ ಪ್ರೋಗ್ರಾಂ ಮಧ್ಯಾಹ್ನ 1:00 ಪ್ರಗತಿಪದ ಇದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ವಿಷಯ ಪಿಎಂ ನ್ಯೂ ಏಜ್ ಇನ್ಫ್ರಾಸ್ಟ್ರಕ್ಚರ್ ಇನ್ನು ಮಧ್ಯಾಹ್ನ 2:40 ಭಾವಗೀತೆಗಳು ಪ್ರಸಾರವಾಗಲಿದೆ ಮಧ್ಯಾಹ್ನ 3:00 ಸೌಂಡ್ ಟ್ರ್ಯಾಕ್ ಚಲನಚಿತ್ರ ಧ್ವನಿ ವಾಹಿನಿ ಅಣ್ಣಾ ಅತ್ತಿಗೆ ಇನ್ನು ಇಂದು ಸಂಜೆ 4:00 ಮತ್ತು 5:00 ಚಿತ್ರಗೀತೆಗಳ ಕಾರ್ಯಕ್ರಮ ಈ ಸಂಜೆ 6:00 ಸೇವಾ ಮಾಹಿತಿ ಈ ಸಂಜೆ 6:51 ಕೃಷಿ ರಂಗ ಮೊದಲಿಗೆ ಹೈನುಗಾರಿಕೆ ನಿರ್ವಹಣೆ ಕುರಿತು ದಾವಣಗೆರೆ ಜಿಲ್ಲೆ ಹಣ್ಣೆ ಗ್ರಾಮ ಮಾಯಗೊಂಡ ಹೋಬಳಿಯ ಹಿರಿಯ ರೈತರಾದ ಶ್ರೀ ಎಚ್ಪಿ ತಿಪ್ಪೇಸ್ವಾಮಿ ಅವರೊಂದಿಗೆ ನಡೆಸಿದ ಸಂದರ್ಶನ ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್ ನಂತರ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ಅದಾದ ನಂತರ ಪ್ರಕಟಣೆ ಅಧಿಕ ಇಳುವರಿಗಾಗಿ ಮುಸುಕಿನ ಜೋಳದಲ್ಲಿ ಸುಧಾರಿತ ಕ್ರಮಗಳ ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿಯನ್ನು ಕೇಳಲಿದ್ದೀರಿ ನಂತರ ಕೃಷಿ ರಂಗದಲ್ಲಿ ದೇವರ ಪದ ದಾವಣಗೆರೆ ಜಿಲ್ಲೆ ರಾಮಗೊಂಡನಹಳ್ಳಿಯ ಶ್ರೀಮತಿ ಕೆಂಚಮ್ಮ ಮತ್ತು ತಂಡದವರಿಂದ ಆಲಿಸಲಿದ್ದೀರಿ ಇನ್ನು ಈ ರಾತ್ರಿ 7:45 ಕನ್ನಡ ಟ್ರಾಕ್ ಸ್ತ್ರೀ ಸಂವೇದನೆ ಈ ಕುರಿತು ಡಾ ರಾಜಶ್ರೀ ಕಲ್ಲೂಕರ್ ಅವರ ಭಾಷಣ ಈ ರಾತ್ರಿ 8:00 ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟದ ಜನತೆಯೊಂದಿಗೆ ಹಂಚಿಕೊಳ್ಳುವ ಮನದ ಮಾತು ಕನ್ನಡದ ಅವತರಣಿಕೆಯ ಮರು ಪ್ರಸಾರವನ್ನು ಕೇಳಲಿದ್ದೀರಿ ಇನ್ನು ಈ ರಾತ್ರಿ 8:30 ಚಿತ್ರಗೀತೆಗಳು ಈ ರಾತ್ರಿ 9:30 ಬೆಳತಂಗಡಿಯ ಬೆಳತಂಗಡಿಯಲ್ಲಿ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳ ನಿಶ್ಚಿತಾರ್ಥ ರೇಡಿಯೋ ವರದಿ ಸಿರಿ ಕೈಗಾರಿಕಾ ಸ್ಥಾವರ ಬೆಂಗಳೂರು ಆಕಾಶವಾಣಿ ಮಂಗಳೂರು ಕೊಡುಗೆ ಇನ್ನು ಈ ರಾತ್ರಿ 10:00 ರವಿ ವಸರಿಯ ಅಖಿಲ ಭಾರತ ಸಂಗೀತ ಸಭೆಯನ್ನ ಕೇಳಲಿದ್ದೀರಿ ಇದುವರೆಗೆ ಆಕಾಶವಾಣಿ ಭದ್ರಾವತಿ ಹಾಗೂ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಗಳನ್ನ ಕೇಳಿದಿರಿ ಈ ವಿವರಗಳನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲೂ ಕೂಡ ತಿಳಿಯಬಹುದಾಗಿದೆ ಈಗ ಸಮಯ ಆಗುತ್ತಲಿದೆ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಆಲಿಸಲಿದೆ
1: Prime Minister Narendra Modi will share his thoughts with the people of the country and abroad in the Mann Ki Baat program on Akashwani at 11 a.m. today. It will be the 134th episode of the monthly radio program. The program will be broadcast across entire Akashwani and Doordarshan network, the AIR news website and the news on AIR mobile app. It will also be live streamed on the YouTube channels of AIR News, DD News, the PMO and the Ministry of Information and Broadcasting. Akashwani will broadcast the program in regional languages.

ಇದೆ ಈ ಗಿರಿ. ಅಷ್ಟೇ ಅಲ್ಲದೆ ಬೆಟ್ಟದ ಒಂದು ಬಂಡೆಯ ಮೇಲೆ ಕಾಣುವ ಗುರುತುಗಳನ್ನ ಕಾಮಧೇನಿನ ಗುರುಸು ಗುರುತುಗಳೆಂದೇ ಸ್ಥಳೀಯರು ಹೇಳ್ತಾರೆ. ಹಾಗಾದರೆ ಈ ಗಿರಿ ಯಾವುದು ಮತ್ತು ಯಾವ ಸ್ಥಳದಲ್ಲಿದೆ ಎಂಬುದನ್ನ ತಿಳಿಸ್ತೇನೆ. ಅದಕ್ಕೂ ಮುಂಚೆ ವೃಂದಗಾನದಲ್ಲಿ ಮೂಡಿಬಂದ ಎತ್ತರ ಚೆಲ್ಲುವ ರಂಗಯ್ಯ ಎಂಬ ಪುರಂದರದಾಸವರ ಪದವನ್ನ ಕೇಳುವ ಮೂಲಕ ಇಂದಿನ ಗೀತಾರಾಧನಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ.

ಶ್ರೋತೃಗಳೇ, ಒಂದು ಮಧುರವಾದ ದಾಸರ ಪದವನ್ನ ಕೇಳಿ ಬಂದ್ವಿ ಅಲ್ವಾ? ಈ ಮುಂಚೆ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಪುರಾಣದ ಕಾಮಧೇನು ಭೂಲೋಕಕ್ಕೆ ಬಂದಾಗ ಮೊಟ್ಟ ಮೊದಲು ತನ್ನ ಪಾದ ಸ್ಪರ್ಶವ ಮಾಡಿದ ಸ್ಥಳದ ಬಗ್ಗೆ. ಆ ಸ್ಥಳವೇ ಧೇನುಗಿರಿ. ಧೇನು ಎಂದ್ರೆ ಹಸು, ವಿಶೇಷವಾಗಿ ಕಾಮಧೇನು. ಆದ್ದರಿಂದ ಈ ಬೆಟ್ಟವನ್ನ ಧೇನುಗಿರಿ ಎಂದು ಕರೆಯುತ್ತಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ನಂಬಿಕೆಯ ಪ್ರಕಾರ ದೇವತೆಗಳು ಈ ಬೆಟ್ಟಕ್ಕೆ ಆಗಮಿಸಿ ಯಜ್ಞ ಹಾಗೂ ಪೂಜೆಗಳನ್ನು ನಡೆಸಿದ ಕಾರಣ ದೇವಗಿರಿ ಎಂದು ಕೂಡ ಈ ಸ್ಥಳವನ್ನ ಕರೆಯುತ್ತಾರೆ. ಕಾಲಕ್ರಮೇಣ ಈ ದೇವಗಿರಿ ಅವಲ ಬೆಟ್ಟ ಎಂಬ ಹೆಸರಿನಿಂದ ಪ್ರಸಿದ್ಧಿಯನ್ನು ಹೊಂದಿದೆ. ಬನ್ನಿ ಹಾಗಾದ್ರೆ ಈ ಸ್ಥಳದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಎಸ್ ಶಂಕರ್ ಅವರ ಧ್ವನಿಯಲ್ಲಿ ಬಸವೇಶ್ವರರವರು ರಚಿಸಿರುವ ಒಳಗಿ ಕುಟೀಲ ಎಂಬ ಭಕ್ತಿಗೀತೆಯನ್ನ ಕೇಳಿ ಬರೋಣ.

ಶ್ರೋತೃಗಳೇ, ಇಂದಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೆ ದೇನುಗಿರಿ ಅಥವಾ ಅವಲ ಬೆಟ್ಟದ ಬಗ್ಗೆ. ಅಂದ ಹಾಗೆ ಇಲ್ಲಿ ನೆಲೆಸಿರುವ ಬೆಟ್ಟದ ಮೇಲೆ ಗುಹೆ ಆಕಾರದ ಶ್ರೀ ಲಕ್ಷ್ಮೀ ನರಸಿಂಹ ಅವರು ಸ್ವಾಮಿ ನೆಲೆಸಿದ್ದಾರೆ. ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಕೆಲವು ಸ್ಥಳೀಯರ ಕಥೆಯ ಪ್ರಕಾರ ಈ ಪ್ರದೇಶವು ಹಿಂದೆ ಋಷಿ ಮುನಿಗಳ ತಪೋಭೂಮಿಯಾಗಿತ್ತು. ಪ್ರಕೃತಿಯ ನಿಶಬ್ದ ವಾತಾವರಣದಲ್ಲಿ ಅನೇಕ ಯೋಗಿಗಳು ಮತ್ತು ಸಾಧಕರು ತಪಸ್ಸು ಮಾಡಿದರೆಂದು ಹೇಳಲಾಗುತ್ತೆ. ಅದಕ್ಕಾಗಿ ಈ ಬೆಟ್ಟವನ್ನ ಕೇವಲ ಪ್ರವಾಸಿ ತಾಣವಾಗಿ ಅಲ್ಲ, ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರವಾಗಿ ಕಾಣಲಾಗುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಹ್ಯಾಂಗಿಂಗ್ ಕ್ಲಿಪ್ ಅಂದ್ರೆ ಬಂಡೆ, ಚಾಚಿರುವ ಬಂಡೆ ಪ್ರಮುಖ ಆಕರ್ಷಣೆ ಅಂತಾನೆ ಹೇಳಬಹುದು. ಹಾಗಾದ್ರೆ ಈ ಪುಣ್ಯಕ್ಷೇತ್ರ ಎಲ್ಲಿದೆ ಎಂಬ ಮಾಹಿತಿಯನ್ನ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಮೂಡಿ ಬರಲಿದೆ ಗಜಮುಖ ಎಂಬ ಭಕ್ತಿಗೀತೆ. ಗಾಯಕರು ವಿದ್ಯಾಭೂಷಣ.

ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಅವಲ ಬೆಟ್ಟದ ಬಗ್ಗೆ. ಈ ಬೆಟ್ಟದ ಮತ್ತೊಂದು ವಿಶೇಷತೆ ಅದರ ಅದ್ಭುತ ನೈಸರ್ಗಿಕ ಸೌಂದರ್ಯ. ಬೆಟ್ಟದ ತುದಿಯಲ್ಲಿ ನಿಂತಾಗ ಸುತ್ತಮುತ್ತಲಿನ ಹಸಿರು ಪ್ರದೇಶದ ದೂರದವರೆಗೆ ಹರಡಿರುವ ಪ್ರಕೃತಿ ಮನಸ್ಸನ್ನ ಮಂತ್ರ ಮುಗ್ಧಗೊಳಿಸುತ್ತೆ. ಸೂರ್ಯೋದಯ ಸೂರ್ಯಾಸ್ತದ ಸಮಯದಲ್ಲಿ ಇಲ್ಲಿ ಕಾಣುವ ದೃಶ್ಯಗಳು ಪ್ರಕೃತಿಯ ಬಗ್ಗೆ ಗೌರವವನ್ನು ಮೂಡಿಸುತ್ತೆ. ಈ ಒಂದು ವಿಶೇಷವಾದ ಪುಣ್ಯಕ್ಷೇತ್ರ ಇರುವುದು ಎಲ್ಲಿ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ ಎರ್ರಮರೇನಹಳ್ಳಿ ಗ್ರಾಮದ ಸಮೀಪ ಈ ಅವಲ ಬೆಟ್ಟವಿದೆ. ಬೆಂಗಳೂರಿನಿಂದ ಚಮಿಸಿದ್ರೆ ಸುಮಾರು 90 ಕಿಲೋಮೀಟರ್ ದೂರದಲ್ಲಿರುವ ಈ ಅವಲ ಬೆಟ್ಟದಲ್ಲಿ ಇಲ್ಲಿದೆ 90 ಕಿಲೋಮೀಟರ್ ದೂರದಲ್ಲಿ ಈ ಅವಲ ಬೆಟ್ಟ ಇದೆ ಅಂತ ತಿಳಿಸ್ತಾ ಇಂದಿನ ಗೀತಾರಾಧನಾ ಕಾರ್ಯಕ್ರಮವನ್ನ ಈ ಕಡೆಯ ಒಂದು ಭಕ್ತಿ ಗೀತೆಯೊಂದಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಕಡೆಯ ಭಕ್ತಿ ಗೀತೆ ಕಂಡೆ ಕಂಡೆ ಮಂದಾರ ಕೃಷ್ಣ ಎಂಬ ಪುರಂದರದಾಸರ ಪದ ಧ್ವನಿಯಾಗಿದ್ದಾರೆ ರಮ್ಯಾ ಎಸ್ ಎನ್.

0: ಇದುವರೆಗೂ ಗೀತಾರಾಧನಾ ಕಾರ್ಯಕ್ರಮವನ್ನು ಆಲಿಸಿದಿರಿ. ಆಕಾಶವಾಣಿ ಭದ್ರಾವತಿ, ಈಗ ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನವನ್ನ ಆಲಿಸಲಿದ್ದೀರಿ.
1: ಒಂದು ಕ್ಷಣ ನಮ್ಮ ಜೀವನದ ಬಗ್ಗೆ ನಾವೇ ಯೋಚಿಸೋಣ. ನಾವು ಹುಟ್ಟಿದಾಗ ನಮ್ಮ ಕೈಯಲ್ಲಿ ಸಿಗರೇಟು ಇರಲಿಲ್ಲ, ಗುಟ್ಕಾ ಇರಲಿಲ್ಲ, ವ್ಯಸನ ಇರಲಿಲ್ಲ. ಇತ್ತು ಎಂದರೆ ಒಂದು ಶುದ್ಧ ಉಸಿರು, ಒಂದು ನಿರಪರಾಧ ನಗು, ಒಂದು ಸುಂದರ ಭವಿಷ್ಯ. ಆದರೆ ಜೀವನದ ಯಾವುದೋ ಒಂದು ಹಂತದಲ್ಲಿ ಕುತೂಹಲದ ಹೆಸರಿನಲ್ಲಿ, ಸ್ನೇಹದ ಹೆಸರಿನಲ್ಲಿ, ಸ್ಟೈಲ್ ಎಂಬ ಸುಳ್ಳು ಭ್ರಮೆಯಲ್ಲಿ ನಾವು ನಿಧಾನವಾಗಿ ವಿಷದ ಕಡೆಗೆ ನಡೆಯಲು ಆರಂಭಿಸುತ್ತೇವೆ. ಮೊದಲ ಬಾರಿ ಯಾರೂ ನಾನು ವ್ಯಸನಿಯಾಗಬೇಕು ಎಂದು ತಂಬಾಕು ಹಿಡಿಯುವುದಿಲ್ಲ. ತಂಬಾಕು ಎಂದರೆ ಕೇವಲ ಒಂದು ಪದಾರ್ಥವಲ್ಲ, ಅದು ನಿಧಾನವಾಗಿ ಮನುಷ್ಯನನ್ನು ಜೀವಂತವಾಗಿಯೇ ಕೊಲ್ಲುವ ವಿಷ.

0: ಸುಟ್ಟು ಹೋಗಿರುತ್ತದೆ. ಕೆಲವರು ತಮ್ಮ ಕೈಕಾಲುಗಳನ್ನು ಕಳೆದುಕೊಂಡಿರುತ್ತಾರೆ, ಯಾಕೆಂದರೆ ತಂಬಾಕು ಅವರ ರಕ್ತ ನಾಳಗಳನ್ನು ಮುಚ್ಚಿಬಿಟ್ಟಿರುತ್ತದೆ. ಆದರೆ ಅವರ ಕಣ್ಣುಗಳಲ್ಲಿ ಒಂದೇ ಒಂದು ನೋವು ಕಾಣುತ್ತದೆ. ಆ ದಿನ ನಾನು ಈ ಚಟವನ್ನು ಆರಂಭಿಸದೇ ಇದ್ದರೆ ಎಷ್ಟೋ ಜನರು ಇಂದು ಆಸ್ಪತ್ರೆಯ ಹಾಸಿಗೆಯಲ್ಲಿ ಮಲಗಿ ತಮ್ಮ ಬದುಕಿನ ತಪ್ಪುಗಳನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ. ಯುವಕರೇ, ನಿಮ್ಮ ಜೀವನ ತುಂಬಾ ಅಮೂಲ್ಯ. ಒಂದು ಸಿಗರೇಟು ನಿಮ್ಮ ವ್ಯಕ್ತಿತ್ವವಲ್ಲ, ಒಂದು ಗುಟ್ಕ ನಿಮ್ಮ ಶಕ್ತಿಯಲ್ಲ, ಒಂದು ವೇಪ್ ನಿಮ್ಮ ಆಧುನಿಕತೆಯ ಗುರುತು ಅಲ್ಲ. ನಿಮ್ಮ ನಿಜವಾದ ಗುರುತು ನಿಮ್ಮ ಕನಸುಗಳು, ನಿಮ್ಮ ಪರಿಶ್ರಮ, ನಿಮ್ಮ ಆರೋಗ್ಯ, ನಿಮ್ಮ ಆತ್ಮವಿಶ್ವಾಸ. ಇಂದು ಸಾಮಾಜಿಕ ಜಾಲತಾಣಗಳು, ಸಿನಿಮಾಗಳು, ವೆಬ್ ಸಿರೀಸ್ಗಳು, ಕೆಲವು ಜಾಹೀರಾತು ಧೂಮಪಾನವನ್ನು ಒಂದು ಫ್ಯಾಷನ್ ಎಂಬಂತೆ ತೋರಿಸುತ್ತವೆ. ಆದರೆ ಅವರು ಆಸ್ಪತ್ರೆಯ ನೋವನ್ನು ತೋರಿಸುವುದಿಲ್ಲ, ಕ್ಯಾನ್ಸರ್ನ ಕಣ್ಣೀರನ್ನು ತೋರಿಸುವುದಿಲ್ಲ, ಆಕ್ಸಿಜನ್ನ ಸಿಲಿಂಡರ್ಗೆ ಅವಲಂಬಿತನಾದ ಬದುಕನ್ನು ತೋರಿಸುವುದಿಲ್ಲ, ಮಕ್ಕಳು ತಂದೆಯನ್ನು ಕಳೆದುಕೊಳ್ಳುವ ನೋವನ್ನು ತೋರಿಸುವುದಿಲ್ಲ. ಅವರು ಕೇವಲ ಆಕರ್ಷಣೆಯನ್ನು ತೋರಿಸುತ್ತಾರೆ, ಆದರೆ ಅದರ ಹಿಂದೆ ಅಡಗಿರುವ ಮರಣವನ್ನು ಮರೆಮಾಚುತ್ತಾರೆ. ಇಂದು ಎಷ್ಟೋ ಯುವಕರು ತಮ್ಮ ಜೀವನದ ಅತ್ಯುತ್ತಮ ಸಮಯವನ್ನು ಹೊಗೆಯಲ್ಲಿ ಕರಗಿಸುತ್ತಿದ್ದಾರೆ. ಬೆಳಗ್ಗೆ ಆರೋಗ್ಯಕ್ಕಾಗಿ ಓಡಬೇಕಾದ ವಯಸ್ಸಿನಲ್ಲಿ ಆಸ್ಪತ್ರೆಗೆ ಓಡುತ್ತಿದ್ದಾರೆ, ಕ್ರೀಡಾಂಗಣದಲ್ಲಿ ಬೆವರು ಸುರಿಸಬೇಕಾದ ವಯಸ್ಸಿನಲ್ಲಿ ಕೆಮ್ಮಿನಿಂದ ನರಳುತ್ತಿದ್ದಾರೆ, ಕನಸುಗಳನ್ನು ಕಟ್ಟಿಕೊಳ್ಳಬೇಕಾದ ವಯಸ್ಸಿನಲ್ಲಿ ವ್ಯಸನದ ಸರಪಳಿಯಲ್ಲಿ ಸಿಲುಕಿಕೊಳ್ಳುತ್ತಿದ್ದಾರೆ. ಯುವಕರೇ, ನಿಮ್ಮ ಕೈಯಲ್ಲಿ ಸಿಗರೇಟು ಹಿಡಿಯಬೇಡಿ, ಪುಸ್ತಕ ಹಿಡಿಯಿರಿ. ಜೀವನದಲ್ಲಿ ಟೆನ್ಷನ್ ಬಂದಾಗ ತಂಬಾಕಿನ ಕಡೆಗೆ ಹೋಗಬೇಡಿ, ಆಟದ ಮೈದಾನ ಕಡೆಗೆ ಹೋಗಿ, ಸಂಗೀತದ ಕಡೆಗೆ ಹೋಗಿ, ಯೋಗದ ಕಡೆಗೆ ಹೋಗಿ, ಧ್ಯಾನದ ಕಡೆಗೆ ಹೋಗಿ, ಪ್ರಕೃತಿಯ ಕಡೆಗೆ ಹೋಗಿ, ನಿಮ್ಮ ಜೀವನಕ್ಕೆ ಅರ್ಥ ಕೊಡುವ ಕೆಲಸಗಳನ್ನು ಮಾಡಿ. ಯಾಕಂದ್ರೆ ವ್ಯಸನ ಮನುಷ್ಯನನ್ನು ನಿಧಾನವಾಗಿ ಖಾಲಿ ಮಾಡುತ್ತದೆ, ಆದರೆ ಒಳ್ಳೆಯ ಹವ್ಯಾಸಗಳು ಜೀವನವನ್ನು ಸುಂದರವಾಗಿಸುತ್ತವೆ. ಮೊದಲ ಕೆಲವು ದಿನ ಕಷ್ಟವಾಗಬಹುದು, ದೇಹ ಕೇಳದಿರಬಹುದು, ಮನಸ್ಸು ಕಾಡಬಹುದು, ಆದರೆ ನಿಧಾನವಾಗಿ ನಿಮ್ಮ ದೇಹ ಹೊಸ ಬದುಕಿಗೆ ಹೊಂದಿಕೊಳ್ಳುತ್ತದೆ. ಉಸಿರು ಹಗುರವಾಗುತ್ತದೆ, ರುಚಿ ಮರಳಿ ಬರುತ್ತದೆ, ನಿದ್ದೆ ಚೆನ್ನಾಗಿ ಆಗುತ್ತದೆ, ಮುಖದಲ್ಲಿ ಹೊಳಪು ಕಾಣುತ್ತದೆ, ನಿಮ್ಮ ಮನೆಯವರ ಮುಖದಲ್ಲಿ ಮತ್ತೆ ಸಂತೋಷ ಮೂಡುತ್ತದೆ. ವ್ಯಸನದ ಕತ್ತಲಿಗಿಂತ ಆರೋಗ್ಯದ ಬೆಳಕು ಶ್ರೇಷ್ಠ. ನಮ್ಮ ಕುಟುಂಬ ಉಳಿಸೋಣ, ನಮ್ಮ ಭವಿಷ್ಯ ಉಳಿಸೋಣ, ಈ ಆಕರ್ಷಣೆಯ ಮುಖವಾಡ ಕಳಚೋಣ, ನಿಕೋಟಿನ್ ವ್ಯಸನವನ್ನು ಮೆಟ್ಟಿ ನಿಲ್ಲೋಣ, ಆರೋಗ್ಯದ ಬದುಕನ್ನು ಅಪ್ಪಿಕೊಳ್ಳೋಣ. ತಂಬಾಕು ಮುಕ್ತ ಕರ್ನಾಟಕ, ಆರೋಗ್ಯವಂತ ಭಾರತ ನಿರ್ಮಿಸೋಣ.
1: ಇದುವರೆಗೆ ಸಿದ್ದಲಿಂಗ ಪೂಜಾರಿ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಭದ್ರಾವತಿ. ನಮ್ಮ ಮುಂದಿನ ಕಾರ್ಯಕ್ರಮ ಕರುಣಾಳು ಬಾಬಳಿಕೆ. ಡಾಕ್ಟರ್ ಗುರುರಾಜ ಕರ್ಜುಗಿ ಅವರಿಂದ ಕರುಣಾಳು ಬಾಬಳಿಕೆ ಕಥನಗಳನ್ನು ಆಲಿಸಲಿದ್ದೀರಿ.
3: ಆಕಾಶವಾಣಿ ಕರುಣಾಳು ಬಾಬಳಿಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜುಗಿ.
4: ಟಿಎಸ್ ವೆಂಕಣ್ಣಯ್ಯ ಮತ್ತು ಎಆರ್ ಕೃಷ್ಣಶಾಸ್ತ್ರಿಗಳನ್ನ ಕನ್ನಡದ ಅಶ್ವಿನಿ ದೇವತೆಗಳು ಎಂದು ಕರೀತಾ ಇದ್ರು. ವೆಂಕಣ್ಣಯ್ಯನವರು ಬರೆದದ್ದು ಕಡಿಮೆ, ಆದರೂ ಅವರು ಬೇರೆಯವರಿಗೆ ಸ್ಫೂರ್ತಿ ಕೊಟ್ಟದ್ದು ಮಾತ್ರ ಅಪಾರ. ನಮ್ಮ ರಾಷ್ಟ್ರಕವಿ ಕುವೆಂಪುರವರು ತಮ್ಮ ಮಹೋನ್ನತ ಕೃತಿಯಾದಂಥ ರಾಮಾಯಣ ದರ್ಶನವನ್ನು ಅರ್ಪಣೆ ಮಾಡಿದ್ದು ತಮ್ಮ ಪ್ರೀತಿಯ ಗುರುಗಳಾದ ವೆಂಕಣ್ಣಯ್ಯನವರಿಗೆ. ಅತ್ಯಂತ ಸಾತ್ವಿಕ ಜೀವನ ಅವರದು. ಅವ್ರ ಮನೆ ಸಾಹಿತ್ಯ ಸಮಾರಾಧನೆ ಸ್ಥಳ ಅಂತ ಕರಿತಿದ್ರಂತೆ. ಅವ್ರದ್ದೊಂದು ವಿಚಾರ, ಆಗಾಗ ಸ್ನೇಹಿತರಿಗೆ ಸಹೃದಯರಿಗೆಲ್ಲ ಕರೆದು ಮನೆಯಲ್ಲೇ ಒಂದು ಕಾರ್ಯಕ್ರಮ ಯೋಜನೆ ಮಾಡೋರು. ಆ ಕಾರ್ಯಕ್ರಮ ಬೆಳಗ್ಗೆನೆ ಶುರು ಆಗೋದು, ಬಂದವರಿಗೆಲ್ಲ ಕಾಫಿ ತಿಂಡಿ ಪಾನಕ ಪಡಿಹಾರ ಎಲ್ಲ ಸರಿಯಾಗಿ ವ್ಯವಸ್ಥೆ ಆಗಬೇಕು, ಅದ್ರ ಬಗ್ಗೆ ಬಹಳ ಭದ್ರವಾಗಿರ್ಬೇಕು, ಸೆಲೆಕ್ಟ್ ಆಗಿರ್ಬೇಕು. ಮಧ್ಯಾಹ್ನ ಸುಗ್ರಾಸ ಭೋಜನ, ಆಮೇಲೆ ಸ್ವಲ್ಪ ವಿಶ್ರಾಂತಿ, ಮತ್ತೆ ಸಾಯಂಕಾಲದವರೆಗೆ ಸಾಹಿತ್ಯ ಗೋಷ್ಠಿಗಳು ನಡಿಬೇಕು. ಇಂಥ ಒಂದು ದಿವಸ ಸಾಹಿತ್ಯ ಗೋಷ್ಠಿ ಅವನ ಮನೆ ಅಟ್ಟದ ಮೇಲೆ ನಡೆದಿದೆ. ವೆಂಕಣ್ಣಯ್ಯರು ಯಥಾಪ್ರಕಾರ ಮೂಲೆಯಲ್ಲಿ ಕುಳಿತು ಕಣ್ಣು ಮುಚ್ಚಿ ತಮ್ಮ ಬಲಗೈ ಬೆರಳುಗಳಲ್ಲಿ ಒಂದು ನೆಚ್ಚಿಟಿಕೆ ನಸ್ಯ ಹಿಡ್ಕೊಂಡು ಕಣ್ಣು ಮುಚ್ಚಿಕೊಂಡು ಸಾಹಿತ್ಯದ ರಸವನ್ನು ಆಸ್ವಾದನೆ ಮಾಡ್ತಾ ಇದ್ದಾರೆ. ಆಗ ಕೆಳಗಿನಿಂದ ಯಾರೋ ಮೇಲೆ ಬಂದು ಅವ್ರ ಕಿವಿಯಲ್ಲಿ ಏನೋ ಹೇಳಿದ್ರಂತೆ. ನಿಧಾನಕ್ಕೆ ವೆಂಕಣ್ಣಯ್ಯ ಕಣ್ ತೆಗೆದು ಎದ್ದು ಅವ್ರ ಹಿಂಬಾಲಿಸಿ ಕೆಳಗೆ ಹೋದ್ರು. ಮುಂದೆ ಊಟದ ವೇಳೆವರೆಗೂ ಮೇಲೆ ಬರಲೇ ಇಲ್ಲ. ಸ್ನೇಹಿತರೆಲ್ಲ

0: ಒಟ್ಟು ಕೂತ್ಕೊಂಡಾಗ ಮೇಲೆ ಬಂದು ಎಲ್ಲರನ್ನು ವಿಚಾರಿಸ್ಕೊಂಡ್ರು, ಸರಿಯಾಗಿ ಊಟ ಮಾಡಿ ನಾನು ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳಿ ತಪ್ಸ್ಕೊಂಡು ಊಟ ಮಾಡಲಿಲ್ಲ. ಆಮೇಲೆ ವಿಶ್ರಾಂತಿ ನಂತರ ಮತ್ತೆ ಸಾಹಿತ್ಯ ಗೋಷ್ಠಿ ಶುರುವಾಯ್ತು. ಇವರು ಅಲ್ಲೇಗಿದ್ರು, ಗೋಷ್ಠಿಯಲ್ಲೇ ಕೂತ್ಕೊಂಡು ಚರ್ಚೆಯಲ್ಲಿ ಭಾಗವಹಿಸಿದ್ರು. ಸಾಯಂಕಾಲ ಎಲ್ಲರೂ ಕಾರ್ಯಕ್ರಮದ ನಂತರ ಮನೆ ಮನೆಗೆ ಹೋಗುವಾಗ ಅವರೊಂದಿಗಿದ್ದ ಇಬ್ಬರು ಸ್ನೇಹಿತರಿಗೆ ಏನು ಅರ್ಥ ಆಯ್ತು, ಯಾಕೆ ವೆಂಕಣ್ಣಯ್ಯ ಕೆಳಗಿಳಿದು ಹೋದ್ರು ಅಂತ, ಮತ್ತೆ ಯಾಕೆ ಊಟ ಮಾಡಲಿಲ್ಲ ಅಂತ. ವಿಷಯ ಏನ್ ಗೊತ್ತೇ ಕೇಳಿದ್ರೆ, ಅನಾರೋಗ್ಯದಲ್ಲಿದ್ದಂತಹ ಅವರ ಪುಟ್ಟ ಮಗು ತೀರ್ ಹೋಗಿದೆ, ಅಮ್ಮ ಕೂಕೊಂಡಿದ್ದಾರೆ, ಅತ್ತಿದ್ದಾರೆ. ಇವ್ರು ತಕ್ಷಣ ಕೆಳಗೆ ಹೋಗಿ ಹೆಂಡತಿಗೆ ಮತ್ತೆ ಉಳಿದವರಿಗೆ ಹೇಳಿ, ಜೋರಾಗಿ ಅಳಬೇಡಿ, ಹತ್ರೆ ಮೇಲೆ ಕಾರ್ಯಕ್ರಮ ಬಂದವರಿಗೆ ರಸಾಭಾಸ ಆಗ್ತದೆ ಅಂತ ಹೇಳಿ ತಾನು ಅವ್ರ ಜೊತೆಗೆ ಕುಳಿತು ಮೌನವಾಗಿ ಹತ್ತು. ಆಮೇಲೆ ಮೇಲ್ ಬಂದು ಯಾರಿಗೂ ಗೊತ್ತಾಗದ ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸಾಯಂಕಾಲ ಎಲ್ಲರೂ ಮನೆಗೆ ಹೋದ್ಮೇಲೆ ಆ ಮಗುವಿನ ಉಳಿದ ವ್ಯವಸ್ಥೆ ಆಗ್ಬೇಕು. ಇದನ್ನ ಸ್ವಲ್ಪ ಮನಸ್ಸಿಟ್ಟು ನೋಡಿ ಕೇಳಿದ್ರೆ, ಸ್ವಂತ ಮಗು ಸತ್ತ ಬೆಂಕಿ ಹೊಟ್ಟೆಯಲ್ಲಿ ಭಗಭಗನೆ ಉರಿತಾ ಇದ್ರು ಕೂಡ ಸ್ನೇಹಿತರಿಗೆ ಬೇಜಾರು ಮಾಡಬಾರದು ಅಂತ ಅವರ ಸಂತೋಷಕ್ಕಾಗಿ ನಗನಗ್ತಾ ಅವರೊಂದಿಗಿದ್ದಂತ ಇವರನ್ನು ಕಂಡು ಕೆಲವು ಸ್ನೇಹಿತರು ಹೇಳಿದ್ರಂತೆ, ವೆಂಕಣ್ಣಯ್ಯ ನೀನ್ ಮನುಷ್ಯನಲ್ಲಪ್ಪ, ನೀನ್ ದೇವರೇ ಸರಿ ಅಂತ ಸಜ್ಜನಿಕೆಯ ವ್ಯಾಖ್ಯೆ ಇದ್ದ ಹಾಗಿದ್ದಂತ ವೆಂಕಣ್ಣಯ್ಯ ನಿಜವಾಗ್ಲೂ ದೇವಮಾನವರೇ. ಆ ಮನುಷ್ಯನ ಸಂಯಮ, ಆ ತಾಳ್ಮೆ, ಆ ತಡ್ಕೊಳ್ಳುವಂತ ಸಹನೆಯ ಶಕ್ತಿ ಎಂಥ ಮಾದರಿ ಅಲ್ವಾ. ನಮಗೆ ಒಂದು ಸಣ್ಣ ತೊಂದರೆ ಆದ್ರೆ ಆಕಾಶ ತಲೆ ಮೇಲೆ ಬಿದ್ದವರಾಗಿ ಹಾ ಹೋ ಓಹೋ ಅಂತ ಒದ್ದಾಡ್ತೇವೆ. ಈ ಮನುಷ್ಯ ತನ್ನ ಮಗು ಸತ್ತು ಹೋದ್ರೆ ಮೇಲೆ ಇದ್ದವರಿಗೆಲ್ಲ ರಸಾಭಾಸ ಆಗ್ತದೋ ಅಂತ ಹೇಳಿ ಮೌನವಾಗಿ ಹತ್ತು ತನ್ನ ಹೆಂಡತಿ ಅಳದ ಹಾಗೆ ನೋಡ್ಕೊಂಡು ಬಂದ್ರಲ್ಲ, ಇದೊಂಥರ ಅತಿ ಅನಿಸ್ಬಹುದು. ಆದ್ರೆ ಅತಿಯೊಳಗಿರುವಂತಹ ಸಂಯಮವನ್ನ, ಆ ಪ್ರೀತಿಯನ್ನ, ಜನರ ಬಗ್ಗೆ ಇರುವಂತಹ ಗೌರವವನ್ನ ಗಮನಿಸಿದಾಗ ಇಂಥವ್ರು ನಮ್ಮ ದೇಶದಲ್ಲಿ ನಮ್ಮ ಸುತ್ತಮುತ್ತಲ ಇದ್ರಲ್ಲ ಅಂತ ಅನಿಸೋದಷ್ಟೇ ಅಲ್ಲ, ಆ ಗುಣದ ಒಂದಂಶ ನಮ್ಮಲ್ಲಿ ಬಂದ್ರೂ ಕೂಡ ನಮ್ಮ ಜೀವನ ಎಷ್ಟು ಚೆನ್ನಾಗಿ ಆಗ್ತದೆ ಅಂತ ಅನ್ಸಲ್ವೇ. ಅದು ಬರಲಿ ನಮ್ಮ ಜೀವನದಲ್ಲಿ ಅಂತ ಅಪೇಕ್ಷೆ ಮಾಡೋಣ.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಆಕಾಶವಾಣಿ ಭದ್ರಾವತಿ, ನಮ್ಮ ಮುಂದಿನ ಕಾರ್ಯಕ್ರಮ ನೇಗಿಲ ಮಿಡಿತ. ವಿಷಯ ಆಹಾರ ಧಾನ್ಯಗಳ ಶೇಖರಣೆಯಲ್ಲಿ ಕೀಟಗಳ ಹಾನಿ ಮತ್ತು ನಿರ್ವಹಣೆ. ಈ ಕುರಿತು ತಜ್ಞರಾದ ಹೇಮಾ ಗಣಪತಿ ನಾಯಕ್, ವಿಜ್ಞಾನಿ, ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕೆ, ಇವರಿಂದ ಮಾಹಿತಿಯನ್ನ ಆಲಿಸಲಿದ್ದೀರಿ.
4: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಹೂಡಲು ಮಾಹಿತಿ ಬೇಕು.
5: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹೇಮಾ ಗಣಪತಿ ನಾಯ್ಕ್, ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿನಿ, ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕೆ. ನಾನಿವತ್ತು ಆಹಾರ ಧಾನ್ಯಗಳ ಶೇಖರಣೆಯಲ್ಲಿ ಕೀಟಗಳ ಹಾನಿ ಮತ್ತು ನಿರ್ವಹಣೆ ಬಗ್ಗೆ ಹೇಳ್ತಿದ್ದೇನೆ. ರೈತರು ಬೆಳೆಯೋ ಬೆಳೆಯಲ್ಲಿ 40% ಭಾಗ ತಮ್ಮ ತಮ್ಮ ಮನೆ ಮತ್ತು ಜಮೀನುಗಳಲ್ಲಿ ಅವೈಜ್ಞಾನಿಕವಾಗಿ ವರ್ಷಾನುಗಟ್ಟಲೆ ಶೇಖರಣೆ ಮಾಡ್ತಾರೆ. ಉಳಿದ ಭಾಗವನ್ನ ಗೋದಾಮಿನಲ್ಲಿ ವೈಜ್ಞಾನಿಕವಾಗಿ ಶೇಖರಿಸಲಾಗ್ತಿದೆ. ಈ ರೀತಿ ವರ್ಷಾನುಗಟ್ಟಲೆ ಶೇಖರಿಸಿಟ್ಟ ಧಾನ್ಯಗಳಿಗೆ ಕೀಟಗಳು, ಇಲಿ ಹೆಗ್ಣಗಳು, ಶಿಲೀಂಧ್ರಗಳ ಹಾವಣಿ ಹೆಚ್ಚಾಗಿ ಕಂಡು ಬರುತ್ತದೆ. ಇದರಿಂದಾಗಿ ಆಹಾರ ಧಾನ್ಯಗಳ ಗುಣಮಟ್ಟ ಮತ್ತು ಸಂಗ್ರಹಣೆಯ ಗಾತ್ರ ಕಡಿಮೆ ಆಗುತ್ತಿದ್ದು ಕೋಟ್ಯಾಂತರ ರೂಪಾಯಿಗಳವರೆಗೆ ನಷ್ಟ ಉಂಟಾಗ್ತಿದೆ. ಆಹಾರ ಧಾನ್ಯಗಳಲ್ಲಿ ಕಂಡುಬರುವ ಪ್ರಮುಖ ಕೀಟಗಳು ಅಂತಂದ್ರೆ ಚಿಪ್ಪಿನ ಹುಳು, ಬ್ಲೂ ಚಿಪ್ಸ್ ಅಂತೀವಿ. ಈ ಕೀಟಗಳು ಸಾಮಾನ್ಯವಾಗಿ ಎಲ್ಲಾ ಬಗೆಯ ದ್ವಿದಳ ಧಾನ್ಯಗಳಲ್ಲಿ ಕಂಡು ಬರುತ್ತದೆ. ಮೊದಲಿಗೆ ಹೊಲಗದ್ದೆಗಳಲ್ಲಿ ಹೂವು ಮತ್ತು ಕಾಂಡಗಳ ಮೇಲೆ ಕಾಣಿಸಿಕೊಳ್ಳುತ್ತದೆ. ಬೀಜಗಳ ಮೇಲೆ ಮೊಟ್ಟೆ ಇಡುವ ಮೂಲಕ ಸಂಗ್ರಹಣಾ ಕೊಠಡಿಯನ್ನು ಪ್ರವೇಶಿಸುತ್ತದೆ. ನಂತರ ಮೊಟ್ಟೆಗಳು ಒಡೆದು ಮರಿಹುಳುಗಳು ಬೀಜಗಳ ಒಳಭಾಗವನ್ನು 12-15 ದಿನಗಳವರೆಗೆ ತಿಂದು ಕೋಶಾವಸ್ಥೆಯನ್ನು ತಲುಪಿ ಪ್ರೌಢ ಕೀಟವಾಗಿ ಬೀಜಗಳನ್ನು ದುಂಡನೆಯ ಆಕಾರದಲ್ಲಿ ರಂಧ್ರ ಮಾಡಿ ಹೊರಬರುತ್ತವೆ. ಇವುಗಳು ತಮ್ಮ ಜೀವಿತಾವಧಿಯಲ್ಲಿ 80-120 ಮೊಟ್ಟೆಗಳನ್ನಿಟ್ಟು ಸಾಯುತ್ತವೆ. ನೆಕ್ಸ್ಟ್ ಮೂತಿ ಹುಳು, ವಿವಿಲ್ಸ್ ಅಂತೀವಿ. ಈ ಕೀಟಗಳು ಸಾಮಾನ್ಯವಾಗಿ ಎಲ್ಲಾ ಬಗೆಯ ಏಕದಳ ಧಾನ್ಯಗಳಲ್ಲಿ ಕಂಡು ಬರುತ್ತದೆ. ಮೂರನೇದು ಪತಂಗ. ಈ ಕೀಟವು ಸಾಮಾನ್ಯವಾಗಿ ಭತ್ತ, ಅಕ್ಕಿ, ರಾಗಿ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಜೋಳಗಳಲ್ಲಿ ಕಂಡು ಬರುತ್ತದೆ. ಕೀಟಗಳ ನಿರ್ವಹಣೆ, ಆಹಾರ ಧಾನ್ಯಗಳಲ್ಲಿ ಕಂಡುಬರುವ ಕೀಟಗಳನ್ನು 2 ವಿಧದಲ್ಲಿ ನಿರ್ವಹಣೆ ಮಾಡಬಹುದು. ಒಂದು ತಡೆಗಟ್ಟುವ ಕ್ರಮಗಳು, ಇನ್ನೊಂದು ಸಂರಕ್ಷಣಾ ಕ್ರಮಗಳು. ತಡೆಗಟ್ಟುವ ಕ್ರಮಗಳಲ್ಲಿ ಧಾನ್ಯಗಳನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಶುದ್ಧೀಕರಿಸಿ ಗಾಳಿ ಮತ್ತು ಬೆಳಕು ಚೆನ್ನಾಗಿರುವ ಕೊಠಡಿಯಲ್ಲಿ ಶೇಖರಣೆ ಮಾಡಬೇಕು. ನಿಖರವಾಗಿ ಏಕದಳ ಧಾನ್ಯಗಳಲ್ಲಿ 10-12%, ದ್ವಿದಳ ಧಾನ್ಯಗಳಲ್ಲಿ 9-10% ಮತ್ತು ಎಣ್ಣೆಕಾಳುಗಳಲ್ಲಿ ಏಳರಿಂದ 8% ತೇವಾಂಶವಿರಬೇಕು. ಧಾನ್ಯಗಳ ಸಂಗ್ರಹಣೆ ಮಾಡುವ ಕೊಠಡಿ ಗೋದಾಮುಗಳ ಗೋಡೆಗಳಿಗೆ ತೇವಾಂಶ ನಿರೋಧಕಗಳನ್ನು ಹಾಕಿಸಿ ಸಣ್ಣ ರಂಧ್ರಗಳು ಮತ್ತು ಬಿರುಕುಗಳನ್ನು ಮುಚ್ಚಿಸಬೇಕು. ಗೋದಾಮುಗಳಲ್ಲಿ ಪ್ರತಿ ವಾರ ಅಥವಾ 15 ದಿನಗಳೊಮ್ಮೆಗೆ ಕೀಟಗಳ ಇರುವಿಕೆಯನ್ನು ಪತ್ತೆ ಹಚ್ಚಿ ನಿಯಂತ್ರಿಸಲು ಕ್ರಮ ಕೈಗೊಳ್ಳಬೇಕು. ಕೊಯ್ಲೋತ್ತರ ಯಂತ್ರಗಳನ್ನು ಬಳಸುವ ಮೊದಲು ಶುಚಿಗೊಳಿಸಬೇಕು. ಕೊಠಡಿ ಗೋದಾಮುಗಳ ಕಿಟಕಿಗಳಿಗೆ ಪರದೆಗಳನ್ನು ಅಳವಡಿಸಬೇಕು. ಇದರಿಂದಾಗಿ ಪಕ್ಷಿಗಳು, ಅಲಿಗಳು ಮತ್ತು ಇಲಿಗಳು ಪ್ರವೇಶಿಸುವುದನ್ನು ತಡೆಯಬಹುದು. ಇನ್ನು ಸಂರಕ್ಷಣಾ ಕ್ರಮಗಳು ಅಂತಂದ್ರೆ, ಧಾನ್ಯಗಳನ್ನು ಬಿಸಿಲಿನಲ್ಲಿ ಒಣಗಿಸುವುದರ ಜೊತೆಗೆ ಬೂದಿಯನ್ನು ಮಿಶ್ರಣ ಮಾಡಬೇಕು. ಖಾಲಿ ಕೊಠಡಿ ಅಥವಾ ಗೋದಾಮುಗಳಿಗೆ ಡೆಲ್ಟಾಮೆಥ್ರಿನ್, ಡೈಕ್ಲೋರೋವಾಸ್ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಬೇಕು. ನೆಕ್ಸ್ಟ್ ಅಲ್ಯೂಮಿನಿಯಂ ಫಾಸ್ಫೇಟ್ ಸೆಲ್ಫಾಸ್ ಅಂತ ಕರೀತಾರೆ. ಇದನ್ನ 1 ಟನ್ ಧಾನ್ಯಗಳಿಗೆ 3 ಮಾತ್ರೆಗಳನ್ನು ಉಪಯೋಗಿಸಿ ಫ್ಯೂಮಿಗೇಷನ್ ಮಾಡಬೇಕು. ಹೆಚ್ಚಿನ ಮಾಹಿತಿಗಾಗಿ 8050112164 ಈ ನಂಬರ್ ಅನ್ನು ಸಂಪರ್ಕಿಸಿ. ಧನ್ಯವಾದಗಳು.
3: ಇದುವರೆಗೆ ನೇಗಿಲೆ ಮಿಡಿತ ಕಾರ್ಯಕ್ರಮದಲ್ಲಿ ಆಹಾರ ಧಾನ್ಯಗಳ ಶೇಖರಣೆಯಲ್ಲಿ ಕೀಟಗಳ ಹಾನಿ ಮತ್ತು ನಿರ್ವಹಣೆ ಈ ಕುರಿತು ಹೇಮಾ ಗಣಪತಿ ನಾಯಕ್ ವಿದ್ಯಾರ್ಥಿನಿ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕೆ ಇವರಿಂದ ಮಾಹಿತಿಯನ್ನು ಕೇಳಿದಿರಿ.

ಶ್ರೋತೃಗಳೇ ಗಮನಿಸಿ, ಈ ಬೆಳಿಗ್ಗೆ 10:55 ಮನ್ ಕಿ ಬಾತ್. ಭಾರತದ ಪ್ರಧಾನ ಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟವನ್ನ ಉದ್ದೇಶಿಸಿ ಮಾಡುವ ಮನ್ ಕಿ ಬಾತ್ ಭಾಷಣದ ನೇರ ಪ್ರಸಾರವನ್ನ ಕೇಳುವಿರಿ.

ಇನ್ನು ಈ ಬೆಳಿಗ್ಗೆ 11:30 ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅನುವಾದ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟದ ಜನತೆಯೊಂದಿಗೆ ಹಂಚಿಕೊಳ್ಳುವ ಮನದ ಮಾತು ಕನ್ನಡ ಅವತರಣಿಕೆಯ ಅನುವಾದವನ್ನು ಕೇಳುವಿರಿ.

0: ಕೇಳಿದ್ರಿ ಈ ಬೆಳಿಗ್ಗೆ 6:55 ಹೆಲ್ತ್ ಇನ್ಸ್ ಆರೋಗ್ಯ ಸೂತ್ರ ವಿಷಯ ಫಂಗಲ್ ಇನ್ಫೆಕ್ಷನ್. ಈ ಕುರಿತು ಡಾಕ್ಟರ್ ಶಾಂತಲಾ ಆರ್ ಎಂ ಅವರಿಂದ ಮಾಹಿತಿಯನ್ನ ಆಲಿಸಲಿದ್ದೀರಿ. ಇನ್ನು 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳು, ಈ ಬೆಳಿಗ್ಗೆ 8:30 ಚಿತ್ರಗೀತೆಗಳು, 9:05 ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮಿಕ್ಸ್ ಮೆಲೋಡಿಯಲ್ಲಿ ಆಲಿಸಲಿದ್ದೀರಿ. ಆಕಾಶವಾಣಿ ಭದ್ರಾವತಿ, ಈಗ ಸಮಯ ಆಗ್ತದೆ 6:45. ನಮ್ಮ ಮುಂದಿನ ಕಾರ್ಯಕ್ರಮ ಹೆಲ್ತ್ ಇನ್ಸ್ ಆರೋಗ್ಯ ಸೂತ್ರ ವಿಷಯ ಫಂಗಲ್ ಇನ್ಫೆಕ್ಷನ್. ಈ ಕುರಿತು ಡಾಕ್ಟರ್ ಶಾಂತಲಾ ಆರ್ ಎಂ ಅವರಿಂದ ಮಾಹಿತಿಯನ್ನು ಕೇಳಲಿದ್ದೀರಿ. ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ.
1: ಆಕಾಶವಾಣಿ ಭದ್ರಾವತಿ ಹೆಲ್ತ್ ಇನ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ.
2: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಾಂತಲಾ ಆರ್ ಎಂ, ಚರ್ಮ ರೋಗ ತಜ್ಞೆ, ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಶಿವಮೊಗ್ಗ. ಇವತ್ತು ನಾನ್ ನಿಮಗೆ ನಮ್ಮ ಓಪಿಡಿಯಲ್ಲಿ 50% ರೋಗಿಗಳಲ್ಲಿ ಕಂಡು ಬರುವಂತಹ ಸಮಸ್ಯೆ ಫಂಗಲ್ ಇನ್ಫೆಕ್ಷನ್, ಹುಳುಕಡ್ಡಿ, ರಿಂಗ್ ವರ್ಮ್, ದದ್ದು, ಇದ್ರ ಬಗ್ಗೆ ನಾವೊಂದಿಷ್ಟು ತಿಳಿದುಕೊಳ್ಳೋಣ. ಈ ಫಂಗಲ್ ಇನ್ಫೆಕ್ಷನ್, ದದ್ದು, ರಿಂಗ್ ವರ್ಮ್ ಅನ್ನೋದು ಒಂದು ಅಂಟು ರೋಗ. ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಒಂದು ಸಮಸ್ಯೆ. ಪೇಷಂಟ್ ಬಂದು ಕೇಳ್ತಾರೆ, ಏನಿದು ಮೇಡಮ್ ತುಂಬಾ ಕಡಿತ, ತಡ್ಕೊಳಕ್ ಆಗ್ತಿಲ್ಲ ಅಂತ. ಇದು ಒಂದು ಸೋಂಕು, ಇದು ಸೂಕ್ಷ್ಮಾಣುಜೀವಿ ಅಂದ್ರೆ ಶಿಲೀಂಧ್ರ, ಫಂಗಸ್ ಇಂದ ಬರುವಂತಹ ಒಂದು ಸೋಂಕು. ಇದು ಆಗ್ಲೇ ಹೇಳ್ದಂಗೆ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಸಮಸ್ಯೆ. ಹೇಗ್ ಬಂತು ನನಗೆ ಅಂತ ನೀವು ಹೇಳ್ತೀರಾ. ಇದು ಮುಖ್ಯವಾಗಿ ಎರಡು ರೀತಿಯಲ್ಲಿ ಹರಡುತ್ತೆ. ಒಂದು ಡೈರೆಕ್ಟ್ ಕಾಂಟ್ಯಾಕ್ಟ್, ಅಂದ್ರೆ ಸೋಂಕಿತ ವ್ಯಕ್ತಿಯಿಂದ ನೇರ ಸಂಪರ್ಕದಿಂದ ನಮಗೆ ಬರುವಂತದ್ದು, ಅಂದ್ರೆ ಒಟ್ಟಿಗೆ ಮಲಗೋದ್ರಿಂದ. ದೈಹಿಕ ಸಂಪರ್ಕ ಅಂದ್ರೆ ಗಂಡನಿಂದ ಹೆಂಡತಿಗೆ, ಹೆಂಡತಿಯಿಂದ ಗಂಡನಿಗೆ ಬರೋ ಚಾನ್ಸಸ್ ತುಂಬಾ ಇರುತ್ತೆ, ಯಾಕಂದ್ರೆ ಕ್ರಾಸ್ ಇನ್ಫೆಕ್ಷನ್ ಅಂತ ಕರೀತಾರೆ. ಇನ್ನೊಂದು ಸೋಂಕಿತ ವ್ಯಕ್ತಿಯ ಟವಲ್ ಯೂಸ್ ಮಾಡೋದು, ಸೋಪ್ ಯೂಸ್ ಮಾಡೋದು, ಒಟ್ಟಿಗೆ ಮಲಗೋದು, ಒಂದೇ ಬಟ್ಟೆ ಧರಿಸೋದ್ರಿಂದ ಬರುತ್ತೆ. ಇನ್ನೊಂದು ಇನ್ಡೈರೆಕ್ಟ್ ಕಾಂಟ್ಯಾಕ್ಟ್, ಅಂದ್ರೆ ಸೋಂಕುಗೊಂಡ ವ್ಯಕ್ತಿಯ ಟವಲ್ ಯೂಸ್ ಮಾಡೋದು, ಸೋಪು, ಬೆಡ್ಶೀಟ್ ಗಳ ಮೂಲಕ ಹೀಗೆ ಹರಡೋದು. ಸಾಮಾನ್ಯವಾಗಿ ಇದು ಒಂದು ಮನೆಯಲ್ಲಿ ಕೆಲವೊಂದ್ಸಲ ಏನಾಗುತ್ತೆ, ಎಲ್ಲರೂ ಒಂದೇ ಟವಲ್ ಯೂಸ್ ಮಾಡ್ತಾರೆ, ಒಂದೇ ಸೋಪ್ ಯೂಸ್ ಮಾಡ್ತಾರೆ, ಒಟ್ಟಿಗೆ ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆಯನ್ನ ಒಗೀತಾರೆ. ಈ ರೀತಿಯ ಒಂದು ಅಭ್ಯಾಸಗಳಿಂದ ಈ ರೀತಿಯ ಈ ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು, ಹುಳುಕಡ್ಡಿ ಆಗಿರ್ಬೋದು, ರಿಂಗ್ ವರ್ಮ್ ಆಗಿರ್ಬೋದು, ತುಂಬಾ ಬೇಗ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಸೊ ನಾವ್ ಹೇಳ್ತೀವಿ ಶೇರ್ ಅಂಡ್ ಕೇರ್ ತುಂಬಾ ಒಳ್ಳೇದು ಅಂತ, ಬಟ್ ನೀವು ನಿಜವಾಗ್ಲೂ ಕೇರ್ ಮಾಡ್ತೀರಾ ಅಂತ ಆದ್ರೆ ಈ ವಿಷಯದಲ್ಲಿ ಯಾವತ್ತೂ ಶೇರ್ ಮಾಡಬೇಡಿ, ಬರೀ ಕೇರ್ ಮಾಡಿ ಅಷ್ಟೇ. ಈ ಒಂದು ಅಭ್ಯಾಸಗಳಿಂದ ಏನಾಗುತ್ತೆ, ಮನೆಯಲ್ಲಿ ಮತ್ತೆ ಹಾಸ್ಟೆಲ್ಗಳಲ್ಲಿ ಬೇಗ ಈ ಒಂದು ಫಂಗಲ್ ಇನ್ಫೆಕ್ಷನ್ ಹರಡ್ತಾ ಹೋಗುತ್ತೆ. ಇನ್ನು ಒಂದು ವಿಧಾನ, ಪ್ರಾಣಿಗಳ ಮೂಲಕನೂ ಹರಡಬಹುದು, ಬಟ್ ಇದು ತುಂಬಾ ರೇರ್ ಆಗಿದೆ. ರಿಂಗ್ ವರ್ಮ್ ಬಂದಿದೆ ಅಂದ್ರೆ ರೋಗ ಲಕ್ಷಣಗಳೇನು? ಯೂಶಲಿ ಏನಾಗುತ್ತೆ, ತುಂಬಾ ಕಡ್ತಾ ಇರುತ್ತೆ, ವೃತ್ತಾಕಾರದಲ್ಲಿ ಇರುತ್ತೆ, ಹಾಗೆ ಗುಳ್ಳೆಗಳಿರುತ್ತೆ, ಅದು ಹರಡ್ತಾ ಹೋಗುತ್ತೆ. ಸೊ ಯಾವ ಜಾಗದಲ್ಲಿ ತುಂಬಾ ಸಾಮಾನ್ಯವಾಗಿ ಕಂಡು ಬರುತ್ತೆ ಅಂದ್ರೆ ತೊಡೆ ಸಂದುಗಳಲ್ಲಿ, ಹಾಗೆ ಎದೆ ಕೆಳಭಾಗದಲ್ಲಿ, ಕಂಕಳುಗಳಲ್ಲಿ, ಎಲ್ಲಿ ಬೆವರು ಜಾಸ್ತಿ ಉತ್ಪತ್ತಿ ಆಗತ್ತೋ, ಎಲ್ಲಿ ತೇವಾಂಶ ಜಾಸ್ತಿ ಆಗತ್ತೋ ಅಲ್ಲಿ ಈ ಒಂದು ಸೋಂಕು ಅಥವಾ ಫಂಗಲ್ ಇನ್ಫೆಕ್ಷನ್ ಕಂಡು ಬರುತ್ತೆ. ಇತ್ತೀಚೆಗೆ ನೋಡಬಹುದು ಎಲ್ಲರೂ ಬಿಗಿ ಬಿಗಿ ಬಟ್ಟೆ ಹಾಕೋದು, ಇದರಿಂದನೂ ಕೂಡ ಫಂಗಲ್ ಇನ್ಫೆಕ್ಷನ್ ಜಾಸ್ತಿ ಆಗತ್ತೆ. ಸೊ ಈಗ ನಾನು ಫಂಗಲ್ ಇನ್ಫೆಕ್ಷನ್ ಬರ್ದಲೇ ಇರೋ ಹಾಗೆ ಏನ್ ಮಾಡಬೇಕು? ಮೊದಲನೆಯದು ಸ್ವಚ್ಛತೆಯನ್ನ ಕಾಪಾಡಬೇಕು, ಹಾಗೆ ಡ್ರೈ ಇಟ್ಕೊಳ್ಬೇಕು, ಪ್ರತಿನಿತ್ಯ ಸ್ನಾನ ಮಾಡಬೇಕು. ನಿಮ್ಮ ಒಂದು ವರ್ಕಿಂಗ್ ಎನ್ವೈರನ್ಮೆಂಟ್ ಅಂದ್ರೆ ನೀವು ಬಿಸಿಲಲ್ಲಿ ಕೆಲಸ ಮಾಡ್ತೀರಾ, ತುಂಬಾ ಬೆವರ್ತೀರಾ ಅಂದ್ರೆ 2 ಬಾರಿ ಸ್ನಾನ ಮಾಡಿ. ಹಾಗೆ ನಿಮ್ಮ ಉಡುಪು ಹೇಗಿರ್ಬೇಕು, ಲೂಸ್ ಬಟ್ಟೆ ಹಾಕ್ಬೇಕು, ಕಾಟನ್ ಹತ್ತಿಯ ಉಡುಪುಗಳು ಹಾಕೊಳ್ಳಿ, ದಿನಾ ಸ್ನಾನ ಮಾಡಿ. ನಿಮ್ಮ ಬಟ್ಟೆಗಳನ್ನ ಬಿಸಿ ನೀರಿನಲ್ಲಿ ನೆನೆಸಿ ಬಿಸಿಲಲ್ಲಿ ಒಣಗಾಕಿ. ಈಗ ಬಟ್ಟೆ ಒದ್ದೆ ಇದೆ, ಈಗ ನಂಗೆ ಅರ್ಜೆಂಟ್ ಬಟ್ಟೆ ಬೇಕು ಅಂತ ಹೇಳಿ ಹಸಿ ಬಟ್ಟೆನೆ ಹಾಕೊಂಡು ಹೋಗೋದು, ಈಗ ನೀವು ಮಳೆಯಲ್ಲಿ ನೆನೆದ್ರಿ ಅಥವಾ ನಿಮ್ ಬಟ್ಟೆ ಒದ್ದೆ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಬಟ್ಟೆ ಬದಲಾಯಿಸೋದು, ಈ ರೀತಿಯ ಒಂದು ಸಾಮಾನ್ಯವಾದ ಸಣ್ಣ ಪುಟ್ಟ ಬದಲಾವಣೆಗಳಿಂದ ನೀವು ಫಂಗಲ್ ಇನ್ಫೆಕ್ಷನ್ ನಿಮ್ಗೆ ಬರ್ದ ಹಾಗೆ ನೋಡ್ಕೋಬಹುದು. ಹಾಗೆ ಫಂಗಲ್ ಇನ್ಫೆಕ್ಷನ್ ಬಂದಿರೋರು ಕೂಡ ಬೇಗ ಗುಣಮುಖರಾಗಬಹುದು. ಆಮೇಲೆ ಇನ್ನೊಂದು ನಮ್ಮ ರೋಗಿಗಳು ಮಾಡುವಂತಹ ಒಂದು ತಪ್ಪು ಏನು ಅಂದ್ರೆ, ಈಗ ನಿಮಗೆ ತೊಡೆ ಸಂದಲ್ಲಿ ಕಡಿತ ಆಗ್ತಿದೆ ಅಂದಾಗ ನಾವೇನ್ ಮಾಡ್ತೀವಿ, ಡಾಕ್ಟರ್ ಹತ್ರ ಹೋಗಕ್ಕೆ ಬೇಜಾರು, ಅಯ್ಯೋ ಅಲ್ಲಿ ಯಾರು ಹೋಗ್ತಾರೆ, ಯಾರು ಕಾಯ್ತಾರೆ ಅಂತ ಮೆಡಿಕಲ್ ಶಾಪ್ ಅಲ್ಲಿ ಹೋಗೋದು, ಪಕ್ಕದ ಮನೆಯವ್ರು ಯಾವ್ದೋ ಕ್ರೀಮ್ ಕೊಡ್ತಾರೆ ಹಚ್ಚೋದು. ದಯವಿಟ್ಟು ಈ ರೀತಿಯ ತಪ್ಪನ್ನ ಮಾಡಬೇಡಿ. ಯಾಕಂದ್ರೆ ಯಾವಾಗ ನಿಮ್ಗೆ ಕಡಿತ ಬರುತ್ತೋ, ಈ ವೃತ್ತಾಕಾರದ ಕಡಿತ, ಗುಳ್ಳೆಗಳ ಏನೇ ಆದ್ರೂ ನೀವು ಬೇಗ ಚರ್ಮ ರೋಗ ತಜ್ಞರಲ್ಲಿ ತೋರಿಸಿದಾಗ 1 ತಿಂಗಳಲ್ಲಿ ಹೋಗುವಂತಹ ಸಮಸ್ಯೆ. ಸ್ಟಿರಾಯ್ಡ್ ಮಿಶ್ರಿತ ಕ್ರೀಮ್ಗಳನ್ನ ಹಚ್ಚೋದ್ರಿಂದ, ಈ ಫಂಗಲ್ ಇನ್ಫೆಕ್ಷನ್ ಗೆ ನೀವು ಸ್ಟಿರಾಯ್ಡ್ ಕ್ರೀಮ್ ಹಚ್ಚೋದ್ರಿಂದ ಏನಾಗುತ್ತೆ ಅಂದ್ರೆ ಗೊಬ್ಬರ ಹಾಕ್ದಂಗ ಆಗ್ತಾ ಇರುತ್ತೆ, ನೀವು ಅದಿನ್ನೂ ಬೆಳಿಲಿ ಬೆಳಿಲಿ ಬೆಳಿಲಿ ಅಂತ. ಅದರಿಂದ ಏನಾಗುತ್ತೆ, ರೋಗ ಲಕ್ಷಣಗಳು ಇನ್ನೂ ಜಾಸ್ತಿ ಆಗತ್ತೆ. ತಾತ್ಕಾಲಿಕವಾಗಿ ನಿಮಗೆ ಅದು ಕಡಿಮೆ ಅನ್ಸಿದ್ರು ಆಮೇಲೆ ಅದು ಹೋಗ್ಸೋದು ನಮ್ಗೆ 6 ತಿಂಗಳಾಗ್ಬೋದು, ವರ್ಷ ಆಗ್ಬೋದು. ಈ ರೀತಿ ಅದರ ಒಂದು ಕಾಂಪ್ಲಿಕೇಶನ್, ಅದರಿಂದ ತೊಂದರೆಗಳೇ ಜಾಸ್ತಿ ಆಗತ್ತೆ. ದಯವಿಟ್ಟು ಸ್ಟಿರಾಯ್ಡ್ ಮಿಶ್ರಿತ ಕ್ರೀಮ್ಗಳನ್ನ ಬಳಸಬೇಡಿ.
3: ಯಾಕೆ ಸವಿತಾ, ಸಪ್ಗಿದೆಯಲ್ಲೇ?
4: ನಮ್ಮ ಯಜಮಾನ್ರು ರಾತ್ರಿ ಇಡೀ ನಿದ್ದೆನೆ ಮಾಡಿಲ್ಲ, ಹೊಟ್ಟೆ ನೋವು ಅಂತ ಉದ್ದಾಡ್ತಿರು. ಮೂತ್ರಪಿಂಡದಲ್ಲಿ ಕಲ್ಲಿದೆ, ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ದಾರೆ.
3: ಟೆನ್ಷನ್ ಮಾಡ್ಕೋಬೇಡ, ನಮ್ಮ ಮಾವನವ್ರಿಗೂ ಇದೇ ತರ ಆಗಿತ್ತು. ನಮ್ ಸಂಬಂಧಿಕರೊಬ್ರು ಶಿವಮೊಗ್ಗದ ಸರ್ಜಿ ಆಸ್ಪತ್ರೆ ಬಗ್ಗೆ ಹೇಳಿದ್ರು. ಸರ್ಜಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ. ಅದೊಂದು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಒಳಗೊಂಡ ಸುಸಜ್ಜಿತವಾದ ಆಸ್ಪತ್ರೆ. ನಿಜಕ್ಕೂ ಇವತ್ತಿನ ಕಾಲಕ್ಕೆ ಹೋಲಿಸಿದ್ರೆ ಅತ್ಯಂತ ಕಡಿಮೆ ದರದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿ ಗುಣಮುಖ ಮಾಡಿದ್ರು. ಈಗ ನಮ್ಮ ಮಾವ ಆರಾಮಾಗಿದ್ದಾರೆ.
4: ಥ್ಯಾಂಕ್ಸ್ ಕಣಿ ಮಮತಾ.
5: ಹಿಂದೆ ಭೇಟಿ ಕೊಡಿ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಶಿವಮೊಗ್ಗ.
1: ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ.
0: ಆಕಾಶವಾಣಿ ಭದ್ರಾವತಿ.

0: ಎದ್ದು ಕುಂದ್ಕೊಳ್ಳೆ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
1: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನು ವಿವಿಧ

ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ. ಸುದ್ದಿ ಮಿಂಚು. ರಾಜ್ಯದ ವಿವಿಧ ಕಾರಾಗೃಹಗಳಲ್ಲಿ ಮಾಜಿ ಸೈನಿಕರನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಳ್ಳಲು ಕಾರಾಗೃಹ ಮತ್ತು ಸುಧಾರಣಾ ಸೇವಾ ಇಲಾಖೆಯು ಜೂನ್ 6, 2026 ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ನೇರ ಸಂದರ್ಶನವನ್ನು ಏರ್ಪಡಿಸಿದೆ. ಆಸಕ್ತ ಮಾಜಿ ಸೈನಿಕರು ತಮ್ಮ ಮಾಜಿ ಸೈನಿಕರ ಗುರುತಿನ ಚೀಟಿ ಮತ್ತು ಸೇನಾ ಸೇವಾ ನಿವೃತ್ತಿ ಪುಸ್ತಕಗಳೊಂದಿಗೆ ಉಪನಿರ್ದೇಶಕರು ಹಾಗೂ ಬಂದಿಖಾನೆಗಳ ಮುಖ್ಯ ಅಧೀಕ್ಷಕರು, ಕರ್ನಾಟಕ ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳ ಅಕಾಡೆಮಿ, ಕಾಳಿದಾಸ ರಸ್ತೆ, ಗಾಂಧಿನಗರ, ಮಹಾಬೋಧಿ ಸೊಸೈಟಿ ಪಕ್ಕ, ಫ್ರೀಡಂ ಪಾರ್ಕ್, ಬೆಂಗಳೂರು ಇವರನ್ನು ಸಂಪರ್ಕಿಸಬಹುದಾಗಿದೆ. ಇವರ ದೂರವಾಣಿ ಸಂಖ್ಯೆ ಈ ರೀತಿಯಾಗಿದೆ: 9332496560. ಮತ್ತೊಂದು ದೂರವಾಣಿ ಸಂಖ್ಯೆ 9480806000. ಇವರನ್ನ ಸಂಪರ್ಕಿಸುವಂತೆ ಶಿವಮೊಗ್ಗ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಉಪನಿರ್ದೇಶಕರಾದ ಡಾ ಎಸ್ ವಿ ಹಿರೇಮಠ ಅವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.

ರಾಜ್ಯ ಸರ್ಕಾರದ 5ನೇ ಗ್ಯಾರಂಟಿ ಯೋಜನೆಯಾದ ಯುವ ನಿಧಿ ಯೋಜನೆಗೆ ಶಿವಮೊಗ್ಗ ಜಿಲ್ಲೆಯ 2023ರ ನಂತರ ಸ್ನಾತಕೋತ್ತರ ಪದವಿ ಡಿಪ್ಲೊಮೋ ಪಡೆದ ಅರ್ಹ ನಿರುದ್ಯೋಗಿಗಳು ಪದವಿ ಪಡೆದು 6 ತಿಂಗಳಾದರೂ ಉದ್ಯೋಗ ಪಡೆಯದ ಅವರು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸುವಂತೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಉದ್ಯೋಗಾಧಿಕಾರಿಗಳು ತಿಳಿಸಿದ್ದಾರೆ. ಜಿಲ್ಲೆಯ ಫಲಾನುಭವಿಗಳು ತ್ರೈಮಾಸಿಕ ಬದಲಾಗಿ ಪ್ರತಿ ತಿಂಗಳು 25ರೊಳಗಾಗಿ ಕಡ್ಡಾಯವಾಗಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಸ್ವಯಂ ಘೋಷಣೆ ನೀಡಬೇಕೆಂದು ಇಲ್ಲದಿದ್ದರೆ ಆ ತಿಂಗಳ ನೇರ ನಗದು ಖಾತೆಯ ಜಮಾ ಆಗುವುದಿಲ್ಲ ಎಂದು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.

ಇದುವರೆಗೆ ಸುದ್ದಿ ಮಿಂಚನ್ನು ಆಲಿಸಿದಿರಿ. ಆಕಾಶವಾಣಿ ಭದ್ರಾವತಿ, ಈಗ ಸಮಯ ಆಗುತ್ತಲಿದೆ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಆಲಿಸಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಕೇಳಿದ್ರೆ ಈ ಬೆಳಿಗ್ಗೆ 7:15 ಭಾವಗೀತೆಗಳನ್ನು ಆಲಿಸಲಿದ್ದೀರಿ. 7:45 ಹಾಗೂ 8:30 ಚಿತ್ರಗೀತೆಗಳು, 9:05 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ದಿನದ ವಿಶೇಷತೆಯೊಂದಿಗೆ ಆಲಿಸಲಿದ್ದೀರಿ. 9:35 ಭಾವಗೀತೆಗಳ ಪ್ರಸಾರವಾಗುವುದು. ಇನ್ನು ಈ ಬೆಳಿಗ್ಗೆ 10:00 ಹಾಡು ಮಾತಾಡು ಕಾರ್ಯಕ್ರಮ. ಕಾರ್ಯಕ್ರಮದ ವಿಶೇಷತೆ ಕತೆ, ನಿಮ್ಮ ಜೊತೆ ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು. ಕಥೆಯ ಅರ್ಧ ಭಾಗವನ್ನ ನಾನು ನಿಮಗೆ ಹೇಳ್ತೀನಿ, ನಾವು ಉಳಿದಿರುವಂತಹ ಕಥೆಯನ್ನ ನೀವು ನನ್ನೊಟ್ಟಿಗೆ ಕಾರ್ಯಕ್ರಮದಲ್ಲಿ ಮುಂದುವರೆಸಬಹುದು.

ಆಕಾಶವಾಣಿ ಭದ್ರಾವತಿ ಈಗ ಸಮಯ ಆಗ್ತಿದೆ 7:02. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುತ್ತವೆ. ಅದಾದ ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರವನ್ನು ಆಲಿಸಲಿದ್ದೀರಿ.

0: ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡು. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
0: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
4: ಸಹನಾ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
5: ಹೌದು, ನನಗೂ ಬಂದಿದೆ ಕಣೆ.
4: ಅಮ್ಮ ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
6: ಹಲೋ, ನಮನ, ಸಹನಾ ಅಮ್ಮದು ಮೆಸೇಜ್ ಬಂದಿದೆ ನಂಗೆ.
4: ಅಯ್ಯೋ, ನಿಂಗೂ ಬಂತಾ?
6: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
4: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
7: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಜೂನ್ 3ರಂದು ಪ್ರಮಾಣವಚನ. ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಇಂದು ಧರ್ಮಸ್ಥಳದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟನೆ. ಯಾದಗಿರಿ ನಗರದ ಕಲುಷಿತ ನೀರು ನೇರವಾಗಿ ಭೀಮಾ ನದಿಗೆ, ಉಪಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ದೂರು. ಇಂದು ವಿಶ್ವ ತಂಬಾಕು ಮುಕ್ತ ದಿನಾಚರಣೆ. ಪ್ರಧಾನಮಂತ್ರಿಯವರಿಂದ ಇಂದು ಬೆಳಗ್ಗೆ 11 ಗಂಟೆಗೆ ಮನ್ ಕಿ ಬಾತ್. ಈಗ ವಾರ್ತೆಗಳ ವಿವರ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರುವ ಡಿಕೆ ಶಿವಕುಮಾರ್ ಪಕ್ಷದ ಹಿರಿಯ ಮುಖಂಡರೊಂದಿಗೆ ಲೋಕಭವನದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚನೆಯ ಹಕ್ಕು ಮಂಡಿಸಿದರು. ರಾಜ್ಯಪಾಲರು ಒಪ್ಪಿಗೆ ಸೂಚಿಸಿದ್ದು ಜೂನ್ 3ರಂದು ಸಂಜೆ 4:05 ಪ್ರಮಾಣವಚನ ಸಮಾರಂಭ ಲೋಕಭವನದಲ್ಲಿ ನಿಗದಿಯಾಗಿದೆ. ರಾಜ್ಯಪಾಲರು ಪ್ರಮಾಣವಚನ ಬೋಧಿಸಲಿದ್ದು ಡಿಕೆ ಶಿವಕುಮಾರ್ ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಬಳಿಕ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಬೆಂಗಳೂರಿನಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು.
1: ಕಾಂಗ್ರೆಸ್ ಹೈಕಮಾಂಡ್ ಸಜೆಸ್ಟೆಡ್ ದ ನೇಮ್ ಆಫ್ ಡಿಕೆ ಶಿವಕುಮಾರ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಸ್ ದ ಲೀಡರ್ ಆಫ್ ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿ. ಸಿದ್ದರಾಮಯ್ಯ ಜಿ ಪ್ರಪೋಸ್ ದ ನೇಮ್ ಆಫ್ ಡಿಕೆ ಶಿವಕುಮಾರ್ ಅಂಡ್ ಡಾಕ್ಟರ್ ಪರಮೇಶ್ವರ ಸೆಕೆಂಡ್ ಸಿಎಲ್ಪಿ ಅಗೇನ್ ಯುನಾನಿಮಸ್ಲಿ ಆಕ್ಸೆಪ್ಟೆಡ್ ದ ನೇಮ್. ಐ ವುಡ್ ಲೈಕ್ ಟು ಪ್ರೌಡ್ಲಿ ಅನೌನ್ಸ್ ದ ಕರ್ನಾಟಕ ಲೆಜಿಸ್ಲೇಟಿವ್ ಪಾರ್ಟಿ ಯುನಾನಿಮಸ್ಲಿ ಎಲೆಕ್ಟೆಡ್ ಡಿಕೆ ಶಿವಕುಮಾರ್ ದ ಲೀಡರ್ ಆಫ್ ದ ಲೆಜಿಸ್ಲೇಟಿವ್ ಪಾರ್ಟಿ ಆಫ್ ಕರ್ನಾಟಕ ಕಾಂಗ್ರೆಸ್ ಗೋಯಿಂಗ್ ಟು ಟೇಕ್ ಓತ್ ಆಸ್ ಅ ಚೀಫ್ ಮಿನಿಸ್ಟರ್ ಅಲಾಂಗ್ ವಿತ್ ಹಿಸ್ ಟೀಮ್ ಆನ್ 3rd ಜನವರಿ.
0: ದಕ್ಷಿಣ ಕನ್ನಡ ಜಿಲ್ಲೆ ಬೆಳತಂಗಡಿಯ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಅನ್ನು ಇಂದು ಬೆಳಗ್ಗೆ 10 ಗಂಟೆಗೆ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಲಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಅಧ್ಯಕ್ಷ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆ ಪಾಲ್ಗೊಳ್ಳಲಿದ್ದಾರೆ. 7 ಎಕರೆ ಪ್ರದೇಶದಲ್ಲಿ 1.5 ಲಕ್ಷ ಚದರ ಅಡಿಯಷ್ಟು ವಿಸ್ತಾರವಾದ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಗ್ರಾಮೀಣ ಭಾಗದ ಆರ್ಥಿಕವಾಗಿ ಹಿಂದುಳಿದ 700ಕ್ಕೂ ಅಧಿಕ ಮಹಿಳೆಯರಿಗೆ ಉದ್ಯೋಗ ಕಲ್ಪಿಸಿದೆ. ಡಾ ಡಿ ವೀರೇಂದ್ರ ಹೆಗ್ಗಡೆ ಹಾಗೂ ಮಾತೃಶ್ರೀ ಹೇಮಾವತಿ ಹೆಗ್ಗಡೆ ಅವರ ಸಂಕಲ್ಪದಂತೆ ನಿರ್ಮಾಣಗೊಂಡ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಸಿರಿ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕ ಕೆಎನ್ ಜನಾರ್ಧನ.
2: ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ನಮ್ಮ ಇಡೀ ಭಾರತ ದೇಶದ ಒಂದು ಮಾದರಿಯ ಇಂಡಸ್ಟ್ರಿಯ ಪಾರ್ಕ್ ಅಲ್ಲಿ ಒಂದು ಅಂತ ಹೇಳೋದಕ್ಕೆ ನಾನು ತುಂಬಾ ಇಷ್ಟಪಡ್ತೇನೆ. ಎಲ್ಲ ವ್ಯವಸ್ಥೆಗಳು ಹೊಂದಿದೆ. ಇದರಲ್ಲಿ ಬಟ್ಟೆಗಳನ್ನ ಹೊಲಿತೇವೆ, ಫೆನಾಯಿಲ್ ಕ್ಲೀನಿಂಗ್ ಏಜೆಂಟ್ಗಳು, ದೀಪದ ಎಣ್ಣೆ, ಉಪ್ಪಿನಕಾಯಿಗಳು, ಅಗರಬತ್ತಿಗಳು, ಹೀಗೆ ಹಲವು ಹತ್ತಾರು ಪ್ರತಿನಿತ್ಯ ಬೇಕಾದಂತಹ ಉತ್ಪನ್ನಗಳನ್ನ ನಮ್ಮ ಸೆಲ್ಫ್ ಹೆಲ್ಪ್ ಗ್ರೂಪಿನ ಮಹಿಳೆಯರು ಉತ್ಪಾದನೆ ಮಾಡಿ ಅದನ್ನ ನಮ್ಮ ಇಡೀ ರಾಜ್ಯದಾದ್ಯಂತ ನಮ್ಮದೇ ಆದಂತಹ 13 ಅಂಗಡಿಗಳ ಮೂಲಕ, 13 ಲೈನ್ ಸೇಲ್ಗಳ ಮೂಲಕ ಡಿಸ್ಟ್ರಿಬ್ಯೂಟರ್ ನೆಟ್ವರ್ಕ್ ಅಲ್ಲಿ ಮಾಡ್ತಾ ಇದ್ದೇವೆ. ರಮೇಶ್ ಅರವಿಂದ್ ರವರು ನಮ್ಮ ರಾಯಭಾರಿಯಾಗಿ ಈ ಸಿರಿಯನ್ನು ಇಡೀ ರಾಜ್ಯದಾದ್ಯಂತ ತೆಗೆದುಕೊಂಡು ಹೋಗೋದಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ. ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಇಲ್ಲಿ ಕೆಲಸ ಮಾಡತಕ್ಕಂತಹ ಪ್ರತಿಯೊಬ್ಬ ಮಹಿಳೆಯರಿಗೂ ಆ ಡಿಗ್ನಿಟಿ ಆಫ್ ಲೇಬರ್ ಫೀಲ್ ಮಾಡತಕ್ಕಂತಹ ಒಂದು ಪ್ರೌಡ್ ಮೊಮೆಂಟ್ ಇದು. ನಿಜವಾಗ್ಲೂ ಇವತ್ತೊಂದು ನಮ್ಮ ಹಿರಿಯ ದಿನದಲ್ಲಿ ಅಭೂತಪೂರ್ವದ ಕ್ಷಣಗಳು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ.
0: ಯಾದಗಿರಿ ನಗರದ ಕಲುಷಿತ ನೀರು ನೇರವಾಗಿ ಭೀಮಾ ನದಿಗೆ ಸೇರುತ್ತಿದ್ದು ಅನುಮೋದಿತ 80 ಕೋಟಿ ರೂಪಾಯಿ ವೆಚ್ಚದ ಶುದ್ದೀಕರಣ ಯೋಜನೆಯನ್ನು ಮುಂಬರುವ 1 ವಾರದೊಳಗೆ ಅನುಷ್ಠಾನಕ್ಕೆ ಕ್ರಮ ಕೈಗೊಂಡು ವರದಿ ಸಲ್ಲಿಸುವಂತೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸಾರ್ವಜನಿಕ ಆರೋಗ್ಯದ ದೃಷ್ಟಿಯಿಂದ ಗಂಭೀರ ವಿಷಯವಾಗಿದ್ದು ಲೋಕಾಯುಕ್ತ ಸಂಸ್ಥೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದ್ದು ಮುಂದಿನ ಬೆಳವಣಿಗೆಗಳ ಮೇಲೆ ನಿಗಾ ವಹಿಸಲಿದೆ ಎಂದು ಕೆಎನ್ ಫಣೀಂದ್ರ ತಿಳಿಸಿದರು. ಸಂಸ್ಕೃತಿ, ಸಂಗೀತ, ಕಲೆ, ಯೋಗದಲ್ಲಿ ನಮ್ಮ ಅಸ್ಮಿತೆ ಇದೆ. ನಮ್ಮತನ, ನಮ್ಮ ಸಂಸ್ಕೃತಿಗೆ ಆದ್ಯತೆ ನೀಡಬೇಕು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಧಾರವಾಡ ಸತ್ತೂರಿನ ಡಾ ಡಿ ವೀರೇಂದ್ರ ಹೆಗ್ಗಡೆ ಕಲಾಕ್ಷೇತ್ರದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದರ ಸಾಂಸ್ಕೃತಿಕ ಮಹೋತ್ಸವದ ಅಂಗವಾಗಿ ರಾಷ್ಟೀಯ ಸಂಗೀತೋತ್ಸವ ವಸಂತ ಗಾನಲಹರಿ ಉದ್ಘಾಟಿಸಿ ಅವರು ಮಾತನಾಡಿದರು. ವಿದುಷಿ ಕೌಶಿಕಿ ಚಕ್ರವರ್ತಿ, ಪಂಡಿತ್ ಜಯತೀರ್ಥ ಮೇವುಂಡಿ ಹಾಗೂ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ ಅವರ ಜುಗಲ್ಬಂದಿ, ಪಂಡಿತ್ ಕುಮಾರ್ ಮರಡೂರ್, ವಿದುಷಿ ಅನುಪಮಾ ಭಾಗವತ್, ಅನಿರುದ್ಧ ಐತಾಳ್ ಹಾಗೂ ನಿಷಾದ್ ಮತ್ತು ನೌಶಾದ್ ಹರ್ಲಾಪುರ್ ಅವರ ಸಂಗೀತ ಕಚೇರಿಗಳು ಗಮನ ಸೆಳೆದವು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆಕರ್ಷಕ ಮುಖವಾಡವನ್ನು ಕಳಚುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನು ತೊರೆಯುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ತಂಬಾಕು ಮತ್ತು ಧೂಮಪಾನ ಮುಕ್ತ ದಿನಾಚರಣೆ. ಇಂದಿನಿಂದ June 30ರವರೆಗೆ 1 ತಿಂಗಳ ಕಾಲ ರಾಜ್ಯಾದ್ಯಂತ ಯುವ ಪೀಳಿಗೆಯನ್ನು ತಂಬಾಕು ಮುಕ್ತಗೊಳಿಸಲು

0: ಸಿದ್ಧಪಡಿಸುವ ಅಭಿಯಾನ ಆಯೋಜಿತವಾಗಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ನವನಗರದ ಪದ್ಮಶ್ರೀ ಡಾ ಆರ್ಬಿ ಪಾಟೀಲ್ ಕ್ಯಾನ್ಸರ್ ಚಿಕಿತ್ಸೆ ಮತ್ತು ಸಂಶೋಧನಾ ಆಸ್ಪತ್ರೆಯ ರೋಗ ಲಕ್ಷಣಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾ ಉಮೇಶ್ ಹಳ್ಳಿಕೇರಿ ತಂಬಾಕು ಸೇವನೆಯ ದುಷ್ಪರಿಣಾಮಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಇಂದು ನಾವೆಲ್ಲರೂ ವಿಶ್ವ ತಂಬಾಕು ರಹಿತ ದಿನವನ್ನು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆಚರಿಸುತ್ತೇವೆ. ನಾವು ಪ್ರತಿ ದಿವಸನೂ ತಂಬಾಕು ರಹಿತ ದಿನವನ್ನು ಆಚರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ತಂಬಾಕು ಸೇವನೆಯಿಂದ ಕುಟುಂಬ, ಸಮಾಜ ಮತ್ತು ಪರಿಸರದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಲು ಇಂದು ನಾವು ಈ ದಿನವನ್ನು ಆಚರಿಸುತ್ತಿದ್ದೇವೆ. ತಂಬಾಕು ಸೇವನೆ ಕೇವಲ ಕ್ಯಾನ್ಸರ್ಗೆ ಅಷ್ಟೇ ಅಲ್ಲ, ಹೃದಯ ರೋಗಗಳು, ಶ್ವಾಸಕೋಶ ರೋಗಗಳು, ಮಧುಮೇಹ, ದೀರ್ಘಕಾಲದ ಪ್ರತಿರೋಧಕ ಶ್ವಾಸಕೋಶದ ಕಾಯಿಲೆ ಸಿಒಪಿಡಿ ಅಂತ ಕರಿತೇವೆ, ಕ್ಷಯರೋಗ ಹಾಗೂ ಕಣ್ಣಿನ ಮೇಲೆ ಇದರ ದುಷ್ಪರಿಣಾಮಗಳು ಇರುತ್ತದೆ. ಪರಿಸರದ ಮೂಲಕ ನೋಡುವುದಾದರೆ ತಂಬಾಕು ಕೃಷಿಯಿಂದ ಉಂಟಾಗುವ ವಾರ್ಷಿಕ ಅರಣ್ಯ ನಾಶವು 200,000 hectares ಎಂದು ಅಂದಾಜಿಸಲಾಗಿದೆ. ತಂಬಾಕು ಬೆಳೆಯುವ ಭೂಮಿ ಜೈವಿಕ ಉತ್ಪಾದನೆ ನಷ್ಟ ಆಗುತ್ತದೆ. ಅಧಿಕ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಕೀಟನಾಶಕ ಭಾರಿ ಬಳಕೆಯಿಂದ ಇದು ಮಣ್ಣಿನ ಫಲವತ್ತತೆಯನ್ನು ಕ್ಷೀಣಿಸುತ್ತಾ ಬರುತ್ತದೆ.
0: ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ ನಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿದೇಶಗಳ ಭಾರತೀಯರನ್ನುದ್ದೇಶಿಸಿ ತಮ್ಮ ಮನದ ಮಾತು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಹಿಂದಿ ಅವತರಣಿಕೆ ಬಳಿಕ 11:30ಕ್ಕೆ ಕನ್ನಡ ಸೇರಿದಂತೆ ಇತರೆ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ರಾಜ್ಯದಲ್ಲಿ ಒಟ್ಟು 6,000 ಗ್ರಾಮ ಪಂಚಾಯಿತಿಗಳ ಪೈಕಿ 4,000 ಗ್ರಾಮ ಪಂಚಾಯಿತಿಗಳಲ್ಲಿ ಮಹಿಳಾ ಸ್ವಸಹಾಯ ಗುಂಪುಗಳನ್ನು ಸ್ವಚ್ಛತಾ ವಾಹಿನಿಗಳನ್ನಾಗಿ ನಿಯೋಜಿಸಲಾಗಿದೆ. ಘನತ್ಯಾಜ್ಯ ನಿರ್ವಹಣೆ ನಿಯಮಗಳ ಬಗ್ಗೆ ಸೂಕ್ತ ತರಬೇತಿ ನೀಡಲಾಗುವುದು ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಘನತ್ಯಾಜ್ಯ ನಿರ್ವಹಣೆ ನಿಯಮಗಳ 2026ರ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. 4 ವಿಧದಲ್ಲಿ ವೈಜ್ಞಾನಿಕವಾಗಿ ಕಸವನ್ನು ನಿರ್ವಹಿಸುವಂತೆ ಮ್ಯಾಪಿಂಗ್ ವ್ಯವಸ್ಥೆ ರೂಪಿಸಬೇಕು, ವೇಸ್ಟ್ ಟು ಎನರ್ಜಿ, ವೇಸ್ಟ್ ಟು ವೆಲ್ತ್ ಉತ್ಪಾದನೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು. ಧಾರವಾಡ ತಾಲೂಕು ಸಿಂಗನಹಳ್ಳಿ ಗ್ರಾಮದ ಕರೆಮ್ಮನ ಕೆರೆಯಲ್ಲಿ ಈಜಲು ಹೋಗಿ 3 ಬಾಲಕರು ಮುಳುಗಿ ಮೃತಪಟ್ಟ ದುರ್ಘಟನೆ ನಡೆದಿದೆ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ತಂತ್ರಾಂಶ ಅಭಿವೃದ್ಧಿ ಹಾಗೂ ಅನುಷ್ಠಾನದಲ್ಲಿ ತೋರಿದ ಅತ್ಯುತ್ತಮ ಸಾಧನೆಗಾಗಿ ಎಕ್ಸಲೆನ್ಸ್ ಇನ್ ಕ್ಲೌಡ್ ಅಡಾಪ್ಷನ್ ರಾಷ್ಟೀಯ ಪ್ರಶಸ್ತಿಗೆ ಭಾಜನವಾಗಿದೆ. ಗದಗ್ ವಿಭಾಗೀಯ ಸಂಚಾರ ಅಧಿಕಾರಿ ಪಡಿಯಪ್ಪ ಮೇತ್ರಿ ಹೊಸದಿಲ್ಲಿಯಲ್ಲಿ ಪ್ರಶಸ್ತಿ ಸ್ವೀಕರಿಸಿದರು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ಸಂಜೆ 7:30ಕ್ಕೆ ಐಪಿಎಲ್ ಟಿ20 ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್, ಜೂನ್ 3ರಂದು ಪ್ರಮಾಣವಚನ. ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಇಂದು ಧರ್ಮಸ್ಥಳದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟನೆ. ಯಾದಗಿರಿ ನಗರದ ಕಲುಷಿತ ನೀರು ನೇರವಾಗಿ ಭೀಮಾ ನದಿಗೆ, ಉಪಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ದೂರು. ಇಂದು ವಿಶ್ವ ತಂಬಾಕು ಮುಕ್ತ ದಿನಾಚರಣೆ. ಪ್ರಧಾನಮಂತ್ರಿಯವರಿಂದ ಇಂದು ಬೆಳಗ್ಗೆ 11 ಗಂಟೆಗೆ ಮನ್ ಕಿ ಬಾತ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ಭದ್ರಾವತಿ ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗದಿಂದ ಪ್ರಸಾರವಾಗ್ತಿರುವಂತಹ ಕಾರ್ಯಕ್ರಮಗಳನ್ನು ಈಗ ಸಮಯ 7:16. ಇನ್ನು ಮುಂದೆ ಕೇಳಿ ಭಾವಗೀತೆಗಳನ್ನ. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ದೊಡ್ಡರಂಗೇಗೌಡರು ರಚಿಸಿರುವಂತಹ ಆರ್ ಇಂದಿರಾ ಅವರ ಧ್ವನಿಯಲ್ಲಿ ಅರಿಯದ ಸೊಬಗೆ

ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗದಿಂದ ಪ್ರಸಾರವಾಗ್ತಿರುವಂತಹ ಭಾವಗೀತೆಗಳನ್ನು. ನಮ್ಮ ಮುಂದಿನ ಭಾವಗೀತೆ ಗೋಪಾಲಕೃಷ್ಣ ಅಡಿಗ ಅವರ ರಚನೆ, ಚಂದ್ರಶೇಖರ್ ಕದಿಯಾಲ ಅವರ ಕಂಠಸಿರಿಯಲ್ಲಿ ಎಂದು ಕೊನೆ.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿನ ಗೀತೆ ಜಿಎಸ್ ಶಿವರುದ್ರಪ್ಪ ಅವರ ರಚನೆ, ಡಿ ಪುಷ್ಪಲತಾ ಚಂದ್ರಹಾಸ್ ಅವರ ಕಂಠಸಿರಿಯಲ್ಲಿ ಯಾವ ಹಾಡ ಹಾಡಲಿ.

0: ಇದುವರೆಗೂ ಭಾವಗೀತೆಗಳು ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗದಿಂದ ಪ್ರಸಾರ ಆಗ್ತಿರುವಂತಹ ಕಾರ್ಯಕ್ರಮಗಳನ್ನ.
1: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
0: ಶ್ರೋತೃಗಳೇ, ಗಮನಿಸಿ, ಈ ಬೆಳಿಗ್ಗೆ 7:45 ಹಾಗೂ 8:30 ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 9:05 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. 9:35 ಭಾವಗೀತೆಗಳನ್ನು

ಮನದಮಾತು ಕನ್ನಡದ ಅವತರಣಿಕೆಯ ಅನುವಾದವನ್ನ ಕೇಳುವರು. 12:05 ವನಿತಾ ವಿಹಾರ, ಬಹುಮುಖ ಪ್ರತಿಭೆಯ ಮಹಿಳೆ ಹಾಗೂ ವಿಶೇಷ ವಾದ್ಯ ಮೆಲೋಡಿಕ ನುಡಿಸುವ ಸುಧಾ ಗಡಿಯಾರ್ ಅವರ ಪರಿಚಯವನ್ನ ಮಾಡಿಕೊಳ್ಳಲಿದ್ದೀರಿ. 12:35 ಹೆಲ್ತ್ ಪ್ರೋಗ್ರಾಂ, 1:00 ಪ್ರಗತಿ ಪಥ. ಇನ್ನು ಮಧ್ಯಾಹ್ನ 2:40 ಭಾವಗೀತೆಗಳು ಪ್ರಸಾರವಾಗಲಿದೆ. 3:00 ಸೌಂಡ್ ಟ್ರ್ಯಾಕ್ ಚಲನಚಿತ್ರ ಧ್ವನಿ ವಾಹಿನಿ ಅಣ್ಣಾ ಅತ್ತಿಗೆ.

ಶ್ರೋತೃಗಳೇ, ಇಲ್ಲೊಂದು ಚಿಕ್ಕ ಮಾಹಿತಿ. ನಿಮಗೆ ಗೊತ್ತಾ, ಸೊಳ್ಳೆಗಳಿಗೂ ಕೂಡ ಹಬ್ಬ ಮಾಡ್ತಾರೆ ಅಂತ. ಹೌದು, ಸೊಳ್ಳೆಗಳ ಹಬ್ಬ ಎಂದೇ ಪ್ರಸಿದ್ಧವಾಗಿರುವ ಹಬ್ಬ ಮಿಹೋ. ಇದು ಯಾವುದೇ ವಿದೇಶದಲ್ಲಿ ಅಲ್ಲ, ಭಾರತದ ಅಸ್ಸಾಂ ರಾಜ್ಯದ ಕೆಳ ಅಸ್ಸಾಂ ಭಾಗದಲ್ಲಿ ಆಚರಿಸಲಾಗುವ ಒಂದು ವಿಶಿಷ್ಟ ಜನಪದ ಹಬ್ಬವಾಗಿದೆ. ಮೆಹೋಹೋ ಎಂಬ ಪದದಲ್ಲಿ ಮೆಹೋ ಅಂದರೆ ಸೊಳ್ಳೆ, ಹೋ ಎಂದರೆ ಓಡಿಸೋದು ಅಥವಾ ದೂರ ಮಾಡೋದು ಅಂದ್ರ ಅರ್ಥ. ಸೊಳ್ಳೆಗಳನ್ನು ಓಡಿಸುವ ಹಬ್ಬ ಎಂದು ಅರ್ಥ ಬರುತ್ತೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಸಮಯ ಆಗ್ತಿದೆ 7:34. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಬೆಂಗಳೂರು ಕೇಂದ್ರದಿಂದ ಆಲಿಸಲಿದ್ದೀರಿ. 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು ಪ್ರಸಾರವಾಗುವುದು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮನ್ ಕಿ ಬಾತ್ ನಲ್ಲಿ ಭಾರತೀಯರನ್ನು ಉದ್ದೇಶಿಸಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಆಪರೇಷನ್ ಸಿಂಧೂರ ಸಮಯದಲ್ಲಿ ಪಾಕಿಸ್ತಾನ ನೌಕಾಪಡೆಯನ್ನು ಕಟ್ಟಿಹಾಕಿದ ಭಾರತೀಯ ನೌಕಾಪಡೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜಾಗತಿಕ ಅನಿಶ್ಚಿತತೆಯ ಹೊರತಾಗಿಯೂ ಭಾರತದ ಆರ್ಥಿಕ ಕಾರ್ಯಕ್ಷಮತೆ ಸ್ಥಿರ, ಕೇಂದ್ರ ಹಣಕಾಸು ಸಚಿವಾಲಯ. ಐಪಿಎಲ್ ಟಿ20 ಕ್ರಿಕೆಟ್ ಇಂದಿನ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ಗುಜರಾತ್ ಟೈಟನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ ನಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ದೇಶ ವಿದೇಶದಲ್ಲಿರುವಂತಹ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿಯ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟನೆ ಮಾಡಲಿದ್ದಾರೆ. ಬಳಿಕ ಶ್ರೀಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇಗುಲಕ್ಕೆ ಅವರು ಭೇಟಿ ನೀಡಲಿದ್ದಾರೆ. ಆಪರೇಷನ್ ಸಿಂಧೂರ ಸಮಯದಲ್ಲಿ ಭಾರತೀಯ ನೌಕಾಪಡೆಯು ಇಡೀ ಪಾಕಿಸ್ತಾನ ನೌಕಾಪಡೆಯನ್ನು ತನ್ನ ಬಂದರುಗಳಿಗೆ ಸೀಮಿತವಾಗಿರುವಂತೆ ಮಾಡಿತು ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಲಕ್ನೋದಲ್ಲಿ ನೌಕಾ ವಸ್ತು ಸಂಗ್ರಹಾಲಯದ ನೌಸೇನಾ ಶೌರ್ಯ ವಾಟಿಕ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಪರೇಷನ್ ಸಿಂಧೂರ ಸಮಯದಲ್ಲಿ ಪಾಕಿಸ್ತಾನದ ಮೇಲೆ ಒತ್ತಡವನ್ನು ಕಾಯ್ದುಕೊಳ್ಳುವಲ್ಲಿ ನೌಕಾಪಡೆಯು ಮಹತ್ವದ ಪಾತ್ರ ವಹಿಸಿದೆ ಎಂದು ಹೇಳಿದ್ದಾರೆ. ಭಾರತೀಯ ನೌಕಾಪಡೆಯನ್ನು ಅರೇಬಿಯನ್

0: ಸಮುದ್ರದಲ್ಲಿ ಸಂಪೂರ್ಣ ಸನ್ನದ್ಧತೆ ಮತ್ತು ಬಲದೊಂದಿಗೆ ನಿಯೋಜನೆ ಮಾಡಲಾಗಿದ್ದು ಎದುರಾಳಿಯ ಮೇಲೆ ನಿರಂತರ ಒತ್ತಡವನ್ನು ಕಾಯ್ದುಕೊಳ್ಳಲಾಗಿದೆ ಎಂದು ರಕ್ಷಣಾ ಸಚಿವರು ಹೇಳಿದ್ದಾರೆ. ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಮಾತನಾಡಿ, ಆಪರೇಷನ್ ಸಿಂಧೂರ ಸಮಯದಲ್ಲಿ ಭಾರತೀಯ ನೌಕಾಪಡೆಯು ಸಂಪೂರ್ಣ ಯುದ್ದ ಸನ್ನದ್ದತೆ, ಕಾರ್ಯಾಚರಣೆಯ ವ್ಯಾಪ್ತಿ ಮತ್ತು ತಡೆಗಟ್ಟುವ ಸಾಮರ್ಥ್ಯಗಳನ್ನು ಪ್ರದರ್ಶಿಸಿತು ಎಂದು ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವಂತಹ ಸಂಘರ್ಷದಿಂದಾಗಿ ಉಂಟಾದ ಜಾಗತಿಕ ಅನಿಶ್ಚಿತತೆಯ ಹೊರತಾಗಿಯೂ ಭಾರತದ ಆರ್ಥಿಕ ಕಾರ್ಯಕ್ಷಮತೆ ಸ್ಥಿರವಾಗಿದೆ. 2026 ಮೇನಲ್ಲಿ ಕೇಂದ್ರ ಹಣಕಾಸು ಸಚಿವಾಲಯದ ಮಾಸಿಕ ಆರ್ಥಿಕ ಅವಲೋಕನ ಎಂಇಆರ್ ಪ್ರಕಾರ ವಿದೇಶಿ ವಿನಿಮಯ ಮೀಸಲು ಆರಾಮದಾಯಕ ಮಟ್ಟದಲ್ಲಿಯೇ ಉಳಿದಿದೆ. ಜಾಗತಿಕ ಪರಿಸರವು ಭೌತಿಕವಾಗಿ ಹೆಚ್ಚು ಸವಾಲಿನದ್ದಾಗಿದ್ದು ಹೆಚ್ಚುತ್ತಿರುವ ಕಚ್ಚಾ ತೈಲ ಬೆಲೆಗಳು, ಬಿಗಿಯಾದ ಆರ್ಥಿಕ ಪರಿಸ್ಥಿತಿ ಮತ್ತು ಪ್ರಮುಖ ಆರ್ಥಿಕತೆಗಳಲ್ಲಿ ಬೆಳವಣಿಗೆಯ ಆವೇಗ ದುರ್ಬಲಗೊಳ್ಳುವುದರಿಂದ ಭಾರತೀಯ ಆರ್ಥಿಕತೆಗೆ ತಲೆನೋವಾಗಿದೆ ಎಂದು ಅದು ಹೇಳಿದೆ. ಮೂಲಸೌಕರ್ಯ ಮತ್ತು ಉತ್ಪಾದನಾ ಚಟುವಟಿಕೆಗಳು ಆಧಾರವಾಗಿರುವ ಆವೇಗವನ್ನು ಕಾಯ್ದುಕೊಳ್ಳುತ್ತಿದ್ದರೂ ಪ್ರಮುಖ ಕೈಗಾರಿಕೆಗಳ ಸೂಚ್ಯಂಕವು ಈ ವರ್ಷದ ಮಾರ್ಚ್ನಲ್ಲಿ ಶೇಕಡ 0.4 ಅಲ್ಪ ಪ್ರಮಾಣದಲ್ಲಿ ಕುಸಿದಿದೆ. ಹಣದುಬ್ಬರ ಈ ವರ್ಷದ ಮಾರ್ಚ್ನಲ್ಲಿ ಶೇಕಡ 3.4 ಬ್ಯಾಂಕ್ ಸಾಲದ ಬೆಳವಣಿಗೆಯು ಸ್ಥಿರವಾಗಿದೆ ಮತ್ತು ವರ್ಷದಿಂದ ವರ್ಷಕ್ಕೆ ಶೇಕಡ 17 ಹೆಚ್ಚು ಬೆಳೆಯುತ್ತಿದೆ ಎಂದು ಎಂಇಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ನಿನ್ನೆ ಸಂಜೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಬಳಿಕ ಡಿಕೆ ಶಿವಕುಮಾರ್ ಅವರ ಹೆಸರನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಅಧಿಕೃತವಾಗಿ ಘೋಷಣೆ ಮಾಡಲಾಯಿತು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಜೂನ್ 3 ಲೋಕಭವನದ ಗಾಜಿನ ಮನೆಯಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಸರಳವಾಗಿ ಆಚರಿಸಲು ಕಾಂಗ್ರೆಸ್ ಪಕ್ಷ ನಿರ್ಧರಿಸಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ತಿಳಿಸಿದ್ದಾರೆ. ನವದೆಹಲಿಯ ಐಜಿಐ ವಿಮಾನ ನಿಲ್ದಾಣದಲ್ಲಿ ಸ್ಕೈ ಕ್ಯಾಸ್ಟ್ ವ್ಯವಸ್ಥೆಯನ್ನು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಉದ್ಘಾಟಿಸಿದ್ದಾರೆ. ಸ್ಕೈಕಾಸ್ಟ್ನಂತಹ ಸುಧಾರಿತ ಹವಾಮಾನ ಮೇಲ್ವಿಚಾರಣಾ ವ್ಯವಸ್ಥೆಗಳು ಮಂಜು ಮತ್ತು ಪ್ರಕ್ಷುಬ್ಧತೆಯ ಸಮಯದಲ್ಲಿ ವಿಮಾನ ಕಾರ್ಯಾಚರಣೆಯನ್ನು ಗಮನಾರ್ಹವಾಗಿ ಸುಧಾರಿಸಬಹುದು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಹೇಳಿದ್ದಾರೆ. ಈ ತಂತ್ರಜ್ಞಾನವು ದೇಶದಾದ್ಯಂತ ಹೆಚ್ಚಿನ ವಿಮಾನ ನಿಲ್ದಾಣಗಳಿಗೆ ವಿಸ್ತರಿಸದಂತೆ ಇದು ಸುರಕ್ಷತೆಯನ್ನು ಬಲಪಡಿಸುತ್ತದೆ ಮತ್ತು ಪ್ರಯಾಣಿಕರಿಗೆ ಪ್ರಯಾಣದ ಅನುಭವವನ್ನು ಹೆಚ್ಚಿಸುತ್ತದೆ. ನಾಗರಿಕರಿಗೆ ಉತ್ತಮ ಫಲಿತಾಂಶಗಳನ್ನು ನೀಡಲು ವಿಜ್ಞಾನ, ತಂತ್ರಜ್ಞಾನ ಮತ್ತು ವಾಯುಯಾನ ಒಟ್ಟಾಗಿ ಕೆಲಸ ಮಾಡುವ ಇಡೀ ಸರ್ಕಾರಿ ವಿಧಾನಕ್ಕೆ ಈ ಕ್ರಮವು ಒಂದು ಉದಾಹರಣೆಯಾಗಿದೆ ಎಂದು ಸಚಿವ ರಾಮಮೋಹನ್ ನಾಯ್ಡು ಅಭಿಪ್ರಾಯಪಟ್ಟಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಷ್ಟೀಯ ಆರೋಗ್ಯ ಪ್ರಾಧಿಕಾರ ಜಾರಿಗೆ ತಂದಿರುವ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ದೇಶಾದ್ಯಂತ 90 ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆಗಳ ಮೈಲಿಗಲ್ಲನ್ನು ದಾಟಿದೆ. ನಾಗರಿಕ ಕೇಂದ್ರಿತ ಡಿಜಿಟಲ್ ಆರೋಗ್ಯ ಪರಿಸರ ವ್ಯವಸ್ಥೆಯತ್ತ ಭಾರತದ ಪ್ರಯಾಣದಲ್ಲಿ ಈ ಸಾಧನೆಯು ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ 7:30 ಆರಂಭವಾಗಲಿದೆ. ಬ್ರಿಸ್ಟನ್ನಲ್ಲಿ ನಿನ್ನೆ ನಡೆದಂತಹ ಮಹಿಳಾ ಟಿ20 ಕ್ರಿಕೆಟ್ನ 2 ಅಂತಾರಾಷ್ಟೀಯ ಪಂದ್ಯದಲ್ಲಿ ಭಾರತ ತಂಡದ ವಿರುದ್ದ ಇಂಗ್ಲೆಂಡ್ ತಂಡ 26 ಜಯ ದಾಖಲಿಸಿದೆ. ಈ ಮೂಲಕ ಸರಣಿ 1-1 ಅಂತರದಿಂದ ಸಮಗೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದಂತಹ ಇಂಗ್ಲೆಂಡ್ ಮಹಿಳಾ ತಂಡ ನಿಗದಿತ 20 5 168 ರನ್ ಗಳಿಸಿತು. ಈ ಗೆಲುವಿನ ಗುರಿಯನ್ನು ಬೆನ್ನತ್ತಿದಂತಹ ಭಾರತದ ವನಿತಾ ತಂಡ 9 9 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗದ ಫೈನಲ್ನಲ್ಲಿ ಇಂದು ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಇಂಡೋನೇಷ್ಯಾದ ಮೊಹಮ್ಮದ್ ಶೋಯಿಬುಲ್ ಫಿಕ್ರಿ ಮತ್ತು ಫಜರ್ ಅಲ್ಫಿಯಾನ್ ಅವರನ್ನು ಎದುರಿಸಲಿದೆ. ಸೆಮಿಫೈನಲ್ನಲ್ಲಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ವಿಶ್ವದ ಅಗ್ರ ಶ್ರೇಯಾಂಕಿತ ದಕ್ಷಿಣ ಕೊರಿಯಾದ ಜೋಡಿ ಸಿಯೋ ಸೇಂಗ್ ಜೆ ಮತ್ತು ಕಿಮ್ ಓನ್ ಹೋ ಅವರನ್ನು 21-19, 21-18 ಸೆಟ್ಗಳಿಂದ ಮಣಿಸಿತು. ವಿಯೆಟ್ನಾಂನ ಡಾ ನಾಂಗ್ನಲ್ಲಿ ನಡೆದಂತಹ ಏಷ್ಯನ್ 17 ವರ್ಷದ ಒಳಗಿನ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಕುಸ್ತಿಪಟುಗಳು ಅದ್ಭುತ ಪ್ರದರ್ಶನ ನೀಡಿ ವಿವಿಧ ವಿಭಾಗಗಳಲ್ಲಿ ಹಲವಾರು ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 73 ಕೆಜಿಯ ವಿಭಾಗದಲ್ಲಿ ಗರಿಮಾ ಮಂಗೋರಿಯಾದ ನಮ್ಸುಂ ಟೆಂಗ್ಸಂಗ್ ಬ್ಯಾಟ್ ಬೋಲ್ಡ್ ಅವರನ್ನು 18-6 ಅಂತರದಿಂದ ಸೋಲಿಸುವ ಮೂಲಕ ಚಿನ್ನದ ಪದಕವನ್ನು ತಮ್ಮದಾಗಿಸಿಕೊಂಡರು. 43 ಕೆಜಿಯ ವಿಭಾಗದಲ್ಲಿ ದೀಕ್ಷಾ ಉಜ್ಬೇಕಿಸ್ತಾನದ ಮುಕ್ಲಿಸಾ ಮಶಾರಿಪೋವಾ ಅವರನ್ನು 6-0 ಅಂತರದಿಂದ ಸೋಲಿಸುವ ಮೂಲಕ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. 49 ಕೆಜಿಯ ವಿಭಾಗದಲ್ಲಿ ನಿಖಿತಾ ಚೀನಾದ ಯುಟಿಂಗ್ ಯುವಾನ್ ವಿರುದ್ದ 10-2 ಅಂತರದಿಂದ ಸೋತ ನಂತರ ಬೆಳ್ಳಿಗೆ ತೃಪ್ತಿಪಟ್ಟುಕೊಂಡರು. 65 ಕೆಜಿಯ ವಿಭಾಗದಲ್ಲಿ ಅಂತರ ಚೀನಾದ ಸಿಯು ವಿರುದ್ದ 5-0 ಅಂತರದಿಂದ ಸೋಲನ್ನು ಅನುಭವಿಸಿದರು. ಆದರೆ ಚೀನಾದ ಟಾಂಗ್ ಡಾಕ್ ವಿರುದ್ದ 4-6 ಅಂತರದ ಕಠಿಣ ಸೋಲಿನ ನಂತರ ತಾನ್ಯಾ ಬೆಳ್ಳಿ ಪದಕ ವಿಜೇತರಾದರು. 40 ಕೆಜಿ ವಿಭಾಗದಲ್ಲಿ ಪಾಲಕ್ ಚೀನಾದ ಮಿನ್ಯಾ ಫಾಂಗ್ ವಿರುದ್ದ 6-2 ಅಂತರದಿಂದ ಜಯ ಗಳಿಸುವ ಮೂಲಕ ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡರು. ಈ ನಡುವೆ 46 ಕೆಜಿ ವಿಭಾಗದಲ್ಲಿ ಮಂಗೋಲಿಯಾದ ತಸ್ರಮಾರ್ ಬಟ್ಸುರಿ ಅವರನ್ನು 9-0 ಅಂತರದಿಂದ ಸೋಲಿಸುವ ಮೂಲಕ ಅನಾಮಿಕ ಕಂಚಿನ ಪದಕವನ್ನು ಗೆದ್ದರು. 53 ಕೆಜಿ ವಿಭಾಗದಲ್ಲಿ ಅಕ್ಷರ ವಿಯೆಟ್ನಾಂನ ತಿ ಹೋಯೆ ತು ಗುಯಿ ಅವರನ್ನು 10-0 ಅಂತರದಿಂದ ಸೋಲಿಸಿ ಕಂಚಿನ ಪದಕವನ್ನು ಗೆದ್ದರು. ಸಾಕ್ಷಿ ಕಜಕಿಸ್ತಾನದ ಎರಿನಾ ಕೊನಿಸುವಾ ಅವರನ್ನು ಅದೇ 10-0 ಅಂತರದಿಂದ ಸೋಲಿಸಿ 53 ಕೆಜಿಯ ವಿಭಾಗದಲ್ಲಿ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. 61 ಕೆಜಿಯ ವಿಭಾಗದಲ್ಲಿ ಮಾನ್ಯ ರಜಪೂತ್ ಕಜಕಿಸ್ತಾನದ ಎಗೆರಿಮ್ ಪೊಲಾಕ್ಟೆಕ್ನಕ್ ಅವರನ್ನು 10-0 ಅಂತರದಿಂದ ಸೋಲಿಸುವ ಮೂಲಕ ಭಾರತಕ್ಕೆ ಮತ್ತೊಂದು ಕಂಚಿನ ಪದಕವನ್ನು ತಂದುಕೊಟ್ಟರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್ನಲ್ಲಿ ಭಾರತೀಯರನ್ನು ಉದ್ದೇಶಿಸಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಆಪರೇಷನ್ ಸಿಂಧೂರ ಸಮಯದಲ್ಲಿ ಪಾಕಿಸ್ತಾನ ನೌಕಾಪಡೆಯನ್ನು ಕಟ್ಟಿಹಾಕಿದ್ದ ಭಾರತೀಯ ನೌಕಾಪಡೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜಾಗತಿಕ ಅನಿಶ್ಚಿತತೆಯ ಹೊರತಾಗಿಯೂ ಭಾರತದ ಆರ್ಥಿಕ ಕಾರ್ಯಕ್ಷಮತೆ ಸ್ಥಿರ, ಕೇಂದ್ರ ಹಣಕಾಸು ಸಚಿವಾಲಯ. ಐಪಿಎಲ್ ಟಿ20 ಕ್ರಿಕೆಟ್ ಇಂದಿನ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ಗುಜರಾತ್ ಟೈಟನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನೀವು ಕೇಳ್ತಾ ಇದ್ರಾ ಎಫ್ಎಂ 103.5 ಮತ್ತು 101.4 ಮೆಗಾ ಹರ್ಟ್ಸ್ ಗಳಲ್ಲಿ ನಿಲಯದಿಂದ ಪ್ರಸಾರವಾಗ್ತಿರುವಂತಹ ಕಾರ್ಯಕ್ರಮಗಳನ್ನ.
4: ನಿನ್ ಕೂಸು ಹಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
5: ಆಶಕ್ಕ, ಈ ಕುಸಿಗೆ ಈಗ 3 ತಿಂಗಳಾಗ್ಯದ.
4: ಆಕಳ ಹಾಲು ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ? ಎಂಥ ತಪ್ಪು ಮಾಡ್ಲಿಕತ್ತಿದಿ?
5: ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬೇರೆ ಆಹಾರನು ಕೊಡು.
4: 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
6: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಳಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಈಗ ಸಮಯ ಆಗ್ತಿದೆ 7:46. ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಬಂಗಾರದ ಮನುಷ್ಯ ಚಿತ್ರದ ಗೀತೆ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಪಿ ಬಿ ಶ್ರೀನಿವಾಸ್ ಅವರು.

0: ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ.
1: ಒಂದೊಳ್ಳೆ ಚಂದದ ಸ್ಫೂರ್ತಿದಾಯಕ ಹಾಡನ್ನ ಕೇಳ್ಕೊ ಬಂದ್ವಿ ಅಲ್ವೇ. ಆಗದು ಒಂದು ಕೈ ಕಟ್ಟಿ ಕುಳಿತರೆ ಯಾವ ಕೆಲಸನೂ ಆಗಲ್ಲ. ಹಳೆಯ ವಿಚಾರಗಳನ್ನ, ನಿನ್ನೆ ಆಗಿರುವ ಬೇಜಾರುಗಳನ್ನ ಎಲ್ಲದನ್ನ ಬಿಟ್ಟು ಇಂದಿನ ದಿನ ಹೊಸದಾಗಿ ಪ್ರಾರಂಭಿಸೋಣ. ಹೊಸ ದಿನವನ್ನ ಹೊಸ ವಿಷಯಗಳೊಂದಿಗೆ ಪ್ರಾರಂಭಿಸೋಣ. ಎಲ್ಲ ಕೆಲಸವು ತಾನಾಗಿ ಮುಂದುವರಿಯುತ್ತೆ ಅಂತ ಹೇಳ್ತಾ ಶ್ರೋತೃಗಳೇ, ಇನ್ನೊಂದು ಇವತ್ತು ಒಂದು ವಿಚಾರವನ್ನ ನಿಮ್ಗಾಗಿ ತೆಗೆದುಕೊಂಡು ಬಂದಿದ್ದೇನೆ. ಏನಪ್ಪಾ ಅಂದ್ರೆ, ಜೂನ್ ತಿಂಗಳು ಆರಂಭ ಆಗ್ತಾ ಇದೆ ನಾಳೆಯಿಂದ. ಬೇಸಿಗೆ ರಜೆಗಳ ನಂತರ ಮತ್ತೆ ಶಾಲೆಗಳ ಗಂಟೆ ಕೂಡ ಮೊಳಗ್ತಾ ಇವೆ. ಮಕ್ಕಳು ಹೊಸ ಪುಸ್ತಕ, ಹೊಸ ಬಾಗು, ಹೊಸ ಕನಸುಗಳೊಂದಿಗೆ ಶಾಲೆಯತ್ತ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಶಿಕ್ಷಣ ಅಂದ್ರೆ ಕೇವಲ ಪಾಠ ಪುಸ್ತಕದ ಜ್ಞಾನವಲ್ಲ. ಜೀವನದಲ್ಲಿ ಉತ್ತಮ ವ್ಯಕ್ತಿಯಾಗಬೇಕು ಅಂದ್ರೆ ಬೇಕಾದ ಮೌಲ್ಯಗಳು, ಸಂಸ್ಕಾರಗಳು, ಜವಾಬ್ದಾರಿಗಳು ಕೂಡ ಅಷ್ಟೇ ಮುಖ್ಯ. ಹಿಂದಿನ ಮಕ್ಕಳು ತಂತ್ರಜ್ಞಾನದಲ್ಲಿ ತುಂಬಾ ಮುಂದೆ ಇದ್ದಾರೆ, ಆದರೆ ಅದರ ಜೊತೆ ಜೀವನದ ಕೌಶಲ್ಯ, ಮಾನವೀಯ ಮೌಲ್ಯಗಳು ಮತ್ತು ಸಾಮಾಜಿಕ ಜವಾಬ್ದಾರಿಗಳನ್ನ ಕಲಿಸುವಂತಹ ಅಗತ್ಯ ಕೂಡ ಇದೆ. ಹಾಗಾದ್ರೆ ನಿಮ್ಮ ಪ್ರಕಾರ ಇಂದಿನ ಮಕ್ಕಳಿಗೆ ನಾವು ಯಾವ ವಿಷಯಗಳನ್ನ ಹೆಚ್ಚು ಕಲಿಸಬೇಕು? ನಿಮ್ಮ ಅಭಿಪ್ರಾಯಗಳನ್ನ ನನ್ನೊಂದಿಗೆ ಹಂಚಿಕೊಳ್ಳಿ. ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ ಈ ರೀತಿಯಾಗಿದೆ, 9481572600. ಶ್ರೋತೃಗಳೇ ನೆನಪಿರಲಿ, ನಿಮ್ಮೆಲ್ಲರ ಸಂದೇಶಗಳು ಇಂದು ಬೆಳಿಗ್ಗೆ 9 ಗಂಟೆಯ ಒಳಗಾಗಿ ನನ್ನನ್ನ ತಲುಪಲಿ. 8:30 ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಸಂದೇಶವನ್ನ ಈ ವಿಚಾರವಾಗಿ ನಾನು ಓದ್ತೇನೆ ಅಂತ ಹೇಳ್ತಾ ಇನ್ನೊಂದು ಚಂದದ ಸ್ಪಾಟ್ನ ಕೇಳೋಣ. ಅದಾದ ನಂತರ ಒಂದು ಚಂದದ ಗೀತೆಗೆ ಹೋಗೋಣ.

ನೀವು ಅಲಿಸ್ತಿದ್ದೀರಾ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗದಿಂದ. ಈಗಾಗಲೇ ಒಂದು ವಿಚಾರವನ್ನ ಕೊಟ್ಟಿದ್ದೇನೆ, ನೆನಪಿರಲಿ ಶ್ರೋತೃಗಳೇ, ನಿಮ್ಮೆಲ್ಲರ ಸಂದೇಶಗಳು ಇಂದು ಬೆಳಿಗ್ಗೆ 9 ಗಂಟೆ ಒಳಗಾಗಿ ನನ್ನನ್ನು ತಲುಪಲಿ. 8:30 ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಎಲ್ಲರ ಸಂದೇಶವನ್ನ ಓದ್ತೇನೆ. ಅಂದ ಹಾಗೆ ಇಂದಿನ ವಿಚಾರ, ನಿಮ್ಮ ಪ್ರಕಾರ ಇಂದಿನ ಮಕ್ಕಳಿಗೆ ನಾವು ಯಾವ ವಿಷಯಗಳನ್ನ ಹೆಚ್ಚು ಕಲಿಸಬೇಕು ಅನ್ನೋದೇ ಇಂದಿನ ವಿಚಾರ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ವಾಣಿ ಜಯರಾಮ್ ಹಾಗೂ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ ಇರುವಂತಹ ಗೀತೆ. ಬಂಗಾರದ ಜಿಂಕೆ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತವನ್ನ ನೀಡಿದ್ದಾರೆ ವಿಜಯ್ ಭಾಸ್ಕರ್.

ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಶ್ರೋತೃಗಳೇ, ಈಗಾಗಲೇ ನಾನು ಒಂದು ವಿಚಾರವನ್ನ ನಿಮಗಾಗಿ ತೆಗೆದುಕೊಂಡು ಬಂದಿದ್ದೀನಿ. ಸಾಕಷ್ಟು ವಿಚಾರಗಳು ಕೂಡ ಬಂದಿದೆ. 7:45 ಸಂದರ್ಭದಲ್ಲಿ ಈ ವಿಷಯವನ್ನ ನಿಮ್ಗೆ ಹೇಳಿದ್ದೆ. ಏನಪ್ಪಾ ಇದು ಅಂದ್ರೆ, ಬೇಸಿಗೆ ರಜೆಯ ಸಂಭ್ರಮದ ನಂತರ ಮತ್ತೆ ಶಾಲೆಗಳ ಬಾಗಿಲುಗಳು ತೆರೀತಾ ಇದಾವೆ ಅಲ್ವಾ? ಹೊಸ ಪುಸ್ತಕಗಳು, ಹೊಸ ತರಗತಿಗಳು, ಹೊಸ ಶಿಕ್ಷಕರು ಮತ್ತು ಹೊಸ ಕನಸುಗಳೊಂದಿಗೆ ಮಕ್ಕಳು ಶಾಲೆಯತ್ತ

ನೀಡ್ತಾ ಇದ್ದಾರೆ. ಶಿಕ್ಷಣ ಅಂದ್ರೆ ಕೇವಲ ಅಂಕವನ್ನ ಗಳಿಸೋದು ಅಥವಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗೋದಷ್ಟೇ ಅಲ್ಲ, ಉತ್ತಮ ವ್ಯಕ್ತಿತ್ವ, ಉತ್ತಮ ಚಿಂತನೆ ಮತ್ತು ಉತ್ತಮ ನಾಗರಿಕರನ್ನಾಗಿ ರೂಪಿಸುವ ಪ್ರಕ್ರಿಯೆ ಕೂಡ ಹೌದು. ಇಂದಿನ ಮಕ್ಕಳು ಜ್ಞಾನದ ಜಗತ್ತಿಗೆ ಬೆರಳ ತುದಿಯಲ್ಲೇ ಪ್ರವೇಶವನ್ನ ಪಡಿತಾ ಇದ್ದಾರೆ. ಆದರೆ ಅದರ ಜೊತೆಗೆ ಜೀವನದ ಮೌಲ್ಯಗಳು, ಮಾನವೀಯತೆ, ಪ್ರಾಮಾಣಿಕತೆ, ಜವಾಬ್ದಾರಿ ಮತ್ತು ಸಾಮಾಜಿಕ ಕಾಳಜಿಯನ್ನು ಕಲಿಯೋದು ಕೂಡ ಅಷ್ಟೇ ಮುಖ್ಯ ಅಲ್ವೇ? ಹಾಗಾದ್ರೆ ನಿಮ್ಮ ಪ್ರಕಾರ ಇಂದಿನ ಮಕ್ಕಳಿಗೆ ಶಾಲೆಯಲ್ಲಿ ಮತ್ತು ಮನೆಯಲ್ಲಿ ಯಾವ ಮೌಲ್ಯಗಳನ್ನ ಕಲಿಸಬೇಕು? ಮುಂದಿನ ಪೀಳಿಗೆಗೆ ನಾವು ನೀಡಬೇಕಾದ ಅತ್ಯಮೂಲ್ಯ ಪಾಠ ಯಾವುದು? ನಿಮ್ಮ ಅನಿಸಿಕೆ, ನಿಮ್ಮ ಅನುಭವಗಳನ್ನ ನನ್ನೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳಿದ್ದೆ. ಇನ್ನು ಸಮಯ ಇದೆ, ಯಾರ್ಯಾರು ತಡವಾಗಿ ಜಾಯಿನ್ ಆಗಿದ್ರೋ ವಿಷಯವನ್ನ ಈಗಾಗಲೇ ಕೊಟ್ಟಿದ್ದೇನೆ, ನೀವು ಕೂಡ ಸಂದೇಶವನ್ನ ಕಳಿಸಬಹುದು. ಈ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ

ಕೆರೆಬೀರನಹಳ್ಳಿಯಿಂದ ಶ್ರೀಮತಿ ಮಂಜುಳಾ ಚಂದ್ರಹಾಸ ಗಡದೆಯವರು, ನಿಮಗೂ ಕೂಡ ಶುಭಾಶಯಗಳು ಅಂತ ಹೇಳ್ತಾ ಒಂದು ಪೋಸ್ಟರ್ ಬಂದಿದೆ. ಪಿಕ್ಚರ್ಗಳಿಗೆ ಇಲ್ಲಿ ಅಂದ್ರೆ ಭಾವಚಿತ್ರಗಳಿಗೆ ಶ್ರೋತೃಗಳೇ ಇಲ್ಲಿ ಅವಕಾಶ ಇಲ್ಲ. ಪ್ರತಿದಿನ ನಾವೆಲ್ಲರೂ ನಿಮಗಾಗಿ ತಿಳಿಸ್ತಾನೆ ಇರ್ತೀವಿ. ನಿಮ್ಮೆಲ್ಲರ ಸಂದೇಶಗಳು ನಮಗೆ ಲಿಖಿತ ರೂಪದಲ್ಲಿ ಕನ್ನಡದಲ್ಲೇ ಇರಲಿ, ಅವಾಗ ನಮಗೂ ಕೂಡ ಓದೋದಕ್ಕೆ ಸುಲಭ ಆಗುತ್ತೆ. ಹಾಗೆ ಸಂದೇಶಗಳ ಒಟ್ಟಿಗೆ ನಿಮ್ಮ ಚಂದದ ಹೆಸರು, ನಿಮ್ಮ ಊರು ಇದ್ರೆ ಅದನ್ನು ಕೂಡ ನಾವು ಓದ್ತೇವೆ ಅಂತ ಹೇಳ್ತಾ ಇವರ ಸಂಖ್ಯೆ ಕೊನೆಗೊಳ್ತಾ ಇದೆ, 3860. ಇಲ್ಲಿಂದ ಮುಂದಿನ ಸಂದೇಶ ಯಾರು ಕಳಿಸಿದ್ದಾರೆ, ಇವರು ಕೂಡ ಒಂದು ಪೋಸ್ಟರ್ ಅನ್ನ ಕಳಿಸಿದ್ದಾರೆ. ಇವರ ಸಂಖ್ಯೆ ಕೊನೆಗೊಳ್ತಿದೆ 1109. ಇಲ್ಲಿಂದ ಇನ್ನು ಶುಭೋದಯ ಆಕಾಶವಾಣಿ. ಇವತ್ತಿನ ಚಿಂತನೆಯಲ್ಲಿ ತಂಬಾಕಿನ ಕೆಟ್ಟ ಪರಿಣಾಮ, ಕರ್ಜಗಿಯವರ ಕಥಾನಕದಲ್ಲಿ ವೆಂಕಯ್ಯನಂತಹ ಅವರ ದೇವ ಮಾನವ ಗುಣದ ಒಂದು ಅಂಶ ನಮ್ಮಲ್ಲಿ ಬರಬೇಕು ಎಂಬ ಕಿವಿಮಾತು ಹೇಳಿದ್ರು. ಧನ್ಯವಾದಗಳು ಅಂತಿದ್ದಾರೆ ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ. ಇನ್ನು ಗೌರಮ್ಮ ಅವರು ಹಾವೇರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಆರೋಗ್ಯ ಸೂತ್ರದಲ್ಲಿ ಡಾಕ್ಟರ್ ಶಾಂತಲಾ ಆರ್ಎಂ ಚರ್ಮರೋಗ ತಜ್ಞ, ಇವರು ಫಂಗಲ್ ಇನ್ಫೆಕ್ಷನ್ ಬಗ್ಗೆ ಬಾರದ ಹಾಗೆ ಮಾಹಿತಿ ತುಂಬಾ ಚೆನ್ನಾಗಿ ತಿಳಿಸಿದ್ರು, ಧನ್ಯವಾದ ಅಂತ ಹೇಳ್ತಿದ್ದಾರೆ. ಇನ್ನ ಪ್ರವೀಣ್ ಜಾವಳ್ಳಿ ಅವರು ಇವರು ಹೇಳಿದ್ದಾರೆ, ಇಂದಿನ ಮಕ್ಕಳಿಗೆ ರಾಮಾಯಣ ಯಾಕೆ ಬೇಕು? ಇಂದಿನ ಡಿಜಿಟಲ್ ಯುಗದಲ್ಲಿ ಮಕ್ಕಳು ಮೊಬೈಲ್ ಜಗತ್ತಿನಲ್ಲಿ ಹೆಚ್ಚು ಸಮಯವನ್ನ ಕಳೀತಾ ಇದ್ದಾರೆ. ರಾಮಾಯಣದ ಕುರಿತಾಗಿ ನಾನಿಲ್ಲಿ ಹಿಂದಿನ ವಿಚಾರಗಳಲ್ಲಿ ಹೇಳಿಲ್ಲ. ಜೀವನದ ಮೌಲ್ಯವನ್ನ ಕಲಿಸೋದು ಹೇಗೆ, ಮಕ್ಕಳಿಗೆ ಯಾವ ವಿಚಾರ ಬಗ್ಗೆ ನಾವು ಗಮನವನ್ನ ಕೊಡಬೇಕು ಅನ್ನುವ ಒಂದಷ್ಟು ಮಾಹಿತಿ ಅಂದ್ರೆ ನಿಮ್ಮ ಅನಿಸಿಕೆಗಳನ್ನ ನನ್ನೊಟ್ಟಿಗೆ ಹಂಚಿಕೊಳ್ಳಿ ಅಂತ ಹೇಳಿದ್ದೆ. ಇವರು ಹೇಳ್ತಿದ್ದಾರೆ, ಮೌಲ್ಯಗಳ ಮಹಾಸಂಗ್ರಹವಾಗಿದೆ ರಾಮಾಯಣ ಮೂಲಕ ಮಕ್ಕಳು ಸತ್ಯ ಧರ್ಮ ರಾಮಾಯಣವನ್ನ ಕಲಿಸಬೇಕು ಅಂತ ಇವರು ಹೇಳ್ತಾ ಇದ್ದಾರೆ. ಕಲಿತಾರೆ ಆತ್ಮವಿಶ್ವಾಸ, ನಾಯಕತ್ವ ಗುಣಗಳನ್ನ ಬೆಳೆಸ್ಕೊಳ್ತಾರೆ, ಕುಟುಂಬದ ಮೌಲ್ಯಗಳನ್ನ ಅರ್ಥ ಮಾಡ್ಕೊಳ್ತಾರೆ, ಶಿಸ್ತು ಸ್ವಾಮಿ ಜವಾಬ್ದಾರಿಯನ್ನ ರೂಢಿಸ್ಕೊಳ್ತಾರೆ, ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯೊಂದಿಗೆ ನಂಟು ಬೆಳೆಸ್ಕೊಳ್ತಾರೆ. ನಿಮ್ಮ ಮಗುವಿಗೆ ಕೇವಲ ಶಿಕ್ಷಣವಲ್ಲ, ಉತ್ತಮ ವ್ಯಕ್ತಿತ್ವವನ್ನ ಉಡುಗೊರೆಯಾಗಿ ನೀಡಿ ಅಂತ ಇವರು ಹೇಳ್ತಾ ಇದ್ದಾರೆ. ಮುಂದಿನ ಸಂದೇಶ ಯಾರು ಅಂತ ನೋಡೋದಾದ್ರೆ ನಳಿನಾ ಮೇಡಮ್ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ರಾಧಾ ಅವರು ನಿಧಿಗೆ ಇಂದ ಇಂದಿನ ಮಕ್ಕಳಲ್ಲಿ ನಾವು ಕಲಿಸಬೇಕಾಗಿದ್ದು ಮೊದಲನೇದು ತಾಳ್ಮೆ, ಎರಡನೆಯದು ಸರಳತೆ, ತುಂಬಾ ಅವಶ್ಯಕತೆ ನನ್ನ ಪ್ರಕಾರ ಅಂತ ಹೇಳ್ತಿದ್ದಾರೆ. ಹಾಗೆ ಅವರು ಧನ್ಯವಾದನ ತಿಳಿಸಿದ್ದಾರೆ, ಅತ್ಯುತ್ತಮ ವಿಷಯ ಮೇಡಮ್ ಅಂತ ಹೇಳಿದ್ದಾರೆ. ನಿಮಗೂ ಅನಿಸಿಕೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಸದಾಶಿವಪ್ಪ ಮಂಡಗಟ್ಟದಿಂದ, ಸಂಸ್ಕೃತಿ ಸಂಸ್ಕಾರ ಗುರು ಹಿರಿಯರಿಗೆ ಗೌರವ ಕೊಡುವುದನ್ನ ಮಾತಾ ಪಿತೃಗಳು ಉತ್ತಮವಾದ ರೀತಿಯಲ್ಲಿ ನೋಡಿಕೊಳ್ಳುವಂತಹ ಮಾರ್ಗದರ್ಶನವನ್ನ ನೀಡಬೇಕು, ನಂತರ ನಾವು ಶಿಕ್ಷಣದ ಕಡೆ ಗಮನ ಕೊಡಬೇಕು ಅಂತಿದ್ದಾರೆ. ಇನ್ನು ರೂಪ ಹೆಚ್ KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ಬೆಳಗಿನ ಶುಭೋದಯ ಮೇಡಮ್, ಶಾಲೆಯ ಆರಂಭ ಮಕ್ಕಳಿಗೆ ಹಬ್ಬ, ಪೋಷಕರಾದ ನಾವು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನ ಕಲಿಸಬೇಕು, ಶಿಸ್ತು ಮತ್ತು ಸಮಯದ ಪಾಲನೆಯನ್ನ ಕಲಿಸಬೇಕು, ಅವರ ಕೆಲಸವನ್ನ ಅವರೇ ಮಾಡಿಕೊಳ್ಬೇಕು, ಪೋಷಕರಾದ ನಮ್ಮ ಜವಾಬ್ದಾರಿ ತುಂಬಾ ಇರುತ್ತೆ ಅಂತ ಹೇಳಿದ್ರೆ, ಅನಿಲ್ ಕುಮಾರ್ ಅವರು ತಡಕನಹಳ್ಳಿ ಹಿರೇಕೆರೂರು ತಾಲೂಕಿಂದ ಹಾವೇರಿ ಜಿಲ್ಲೆಯಿಂದ, ನಮಸ್ತೆ ಮೇಡಮ್ ಹೇಗಿದ್ದೀರಾ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದಾರೆ. ನಮಸ್ತೆ, ನಾನು ಚೆನ್ನಾಗಿದ್ದೀನಿ, ಬೆಳಗಿನಿಂದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೇವೆ, ನಿಮ್ಮ ಸುಂದರವಾದ ನಿರೂಪಣೆಯೊಂದಿಗೆ ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನೀವು ಕೊಟ್ಟಂತಹ ವಿಷಯ ಕೂಡ ಚೆನ್ನಾಗಿದೆ. ವಿಷಯ ನಮ್ಮ ಪ್ರಕಾರ ಇಂದಿನ ಮಕ್ಕಳಿಗೆ ನಾವು ಯಾವ ವಿಷಯಗಳನ್ನ ಹೆಚ್ಚು ಕಲಿಸಬೇಕು ಅಂತ. ಖಂಡಿತ ಹೌದು, ಇಂದಿನ ಮಕ್ಕಳಿಗೆ ಕೇವಲ ಪಠ್ಯ ಜ್ಞಾನ ಅಷ್ಟೇ ಸಾಲದು, ಅವರೊಂದಿಗೆ ಮಾನವೀಯ ಮೌಲ್ಯಗಳು, ಹಿರಿಯರ ಎಡೆಗೆ ಗೌರವ ಮತ್ತು ಸಂಸ್ಕಾರವನ್ನು ಕಲಿಸಬೇಕು. ಪ್ರಸ್ತುತ ಡಿಜಿಟಲ್ ಯುಗದಲ್ಲಿ ಮಕ್ಕಳಿಗೆ ತಂತ್ರಜ್ಞಾನ ಸದ್ಬಳಕೆ ಮತ್ತು ಸೈಬರ್ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸಬೇಕು. ಖಂಡಿತ ಹೌದಲ್ವೇ, ಜೀವನದ ಕೌಶಲ್ಯಗಳು, ಸಮಯದ ನಿರ್ವಹಣೆ ಮತ್ತು ಹಣಕಾಸಿನ ಶಿಸ್ತನ್ನ ಕಲಿಸಬೇಕು. ಇಂದಿನ ಮಕ್ಕಳಿಗೆ ಅಂಕ ಗಳಿಸುವ ವಿದ್ಯೆಗಿಂತ ಬದುಕನ್ನ ಪ್ರೀತಿಸುವ ಮತ್ತು ಪ್ರೀತಿಸುವ ಮತ್ತು ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಬಾಳುವ ಬದುಕುವ ಕಲೆ ಹಾಗೂ ಮಾನವೀಯತೆಯನ್ನ ನಾವು ಹೆಚ್ಚು ಕಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದೊಳ್ಳೆ ವಿಷಯವನ್ನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ ಅನಿಲ್ ಕುಮಾರ್ ಅವರು ತಡಕನಹಳ್ಳಿಯಿಂದ. ಇನ್ನು ಚಿತ್ರ ಶಿವಕುಮಾರ್ ಅವರು ಹೊಸಮನೆ ಭದ್ರಾವತಿಯಿಂದ, ಬೆಳಗಿನ ಶುಭೋದಯ ಮೇಡಮ್, ಪ್ರಯಾಣ ಮಾಡ್ತಾ ನಮ್ಮ ನೆಚ್ಚಿನ ಭದ್ರಾವತಿ ಆಕಾಶವಾಣಿಯನ್ನ ಕೇಳ್ತಾ ಇದ್ದೇವೆ, ಒಳ್ಳೆ ವಿಷಯವನ್ನ ಕೊಟ್ಟಿದ್ದೀರಿ ಮೇಡಮ್. ಮಕ್ಕಳಿಗೆ ಮೊದಲನೇದಾಗಿ ಸಂಸ್ಕಾರವನ್ನ ಕಲಿಸಬೇಕು, ಈಗಿನ ಮಕ್ಕಳಿಗೆ ತಂದೆ ತಾಯಿ ಹಾಗೆ ಬಾಂಧವ್ಯಗಳಿಗೆ ಯಾವ ಪ್ರೀತಿ ವಾತ್ಸಲ್ಯ ಇರೋದಿಲ್ಲ, ವಿಶ್ವಾಸ ಕೂಡ ಇಲ್ಲ ಅಂತ ಹೇಳ್ತಿದ್ದಾರೆ. ಹೀಗೆ ಮಕ್ಕಳೆಲ್ಲ ಚೆನ್ನಾಗಿ ಓದ್ಬೇಕು, ನಂತರ ಕೈ ತುಂಬಾ ದುಡಿಮೆ ಮಾಡಬೇಕು,
ಹಣ ಇದ್ರೆ ಎಲ್ಲ ಸಿಗುತ್ತೆ ಎಂಬ ಭಾವನೆಯಿಂದ ಅನೇಕ ಮಕ್ಕಳು ಬೆಳೆ

ಇದ್ದಾರೆ. ನಾವು ಪೋಷಕರು ಏನೇ ಎಷ್ಟೇ ದುಡಿಮೆ ಮಾಡಿದ್ರು ಸಂಬಂಧಗಳು ಮುಖ್ಯ ಎಂದು ಹೇಳಿಕೊಡೋಣ, ಹಾಗೆ ಹೇಳಿಕೊಡ್ಬೇಕು ಅಂತ ಕೂಡ ಹೇಳಿದ್ದಾರೆ. ಅದೇ ರೀತಿ ನಾವು ಮನೆಯಲ್ಲಿ ದೊಡ್ಡವರಿಗೆ ಬೆಲೆ ಕೊಟ್ಟು ಪ್ರೀತಿಯಿಂದ ನೋಡಿಕೊಳ್ಳುವ ಮೂಲಕ ಮಕ್ಕಳಲ್ಲಿ ಸಂಸ್ಕಾರವನ್ನು ನೀಡಬೇಕು. ವಿದ್ಯೆಗಿಂತ ವಿನಯ ಮುಖ್ಯ, ಇದು ನನ್ನ ಅಭಿಪ್ರಾಯ. ನಮ್ಮ ಅನಿಸಿಕೆ ಎಲ್ಲ ಅವಕಾಶವನ್ನ ಮಾಡಿಕೊಟ್ಟಂತಹ ನಿಮಗೆ ಧನ್ಯವಾದ ಅಂತ ಹೇಳ್ತಾರೆ. ನಿಮಗೂ ಕೂಡ ಧನ್ಯವಾದಗಳು. ಇನ್ನು ಧನ್ಯಶ್ರೀ ಜಿಂಕಾಡೆ ಸತೀಶ್ ಕುಮಾರ್ ಬಿಎಚ್ ಕುಳ್ಳಗಟ್ಟೆಯಿಂದ, ಇಂದಿನ ಆಧುನಿಕ ದಿನಮಾನಗಳಲ್ಲಿ ಎಷ್ಟೆಲ್ಲ ನಾವೀನ್ಯತೆ ಬಂದಿದ್ದರೂ ವ್ಯಕ್ತಿಯೋರ್ವರು ನಮ್ಮ ದೇಶದಲ್ಲಿ ಸತ್ಪ್ರಜೆಯಾಗಿ ಬಾಳಲು ಬಾಲ್ಯದಿಂದಲೇ ನಮ್ಮ ದೇಶದ ಆಚಾರ ವಿಚಾರ ಕಲೆ ಸಂಸ್ಕೃತಿ ಆದರ್ಶ ಪುರುಷ ತತ್ವದರ್ಶ ಗುರು ಹಿರಿಯರಲ್ಲಿ ಗೌರವ ಒಡ ಹುಟ್ಟಿದವರಿಗೆ ಒಂದಾಗಿ ಬಾಳುವ ಕುಟುಂಬ ಆಧಾರಿತ ಮೌಲ್ಯ ಆಧಾರಿತ ಸಂಸ್ಕಾರವಂತ ಶಿಕ್ಷಣ ಬೋಧಿಸಿ ಭಾರತ ದೇಶದ ಹಿರಿಮೆ ಗರಿಮೆ ಎತ್ತಿ ಹಿಡಿಯುವುದರ ಜೊತೆಗೆ ಎತ್ತವರನ್ನ ಅನಾಥರಾಗಿಸದೆ ಕಡೆಯವರೆಗೂ ತಮ್ಮೊಂದಿಗೆ ಇಟ್ಟುಕೊಂಡು ಮನದುಂಬಿ ನೋಡಿಕೊಂಡು ಬದುಕುವಂತಹ ನೀತಿ ಪಾಠಗಳನ್ನ ಬೋಧಿಸಬೇಕು ಅಂತ ಹೇಳಿದ್ದಾರೆ. ಇನ್ನಷ್ಟು ಸಂದೇಶಗಳು ಬಂದಿದೆ, ಸಂದೇಶಗಳನ್ನ ಕೂಡ ಓದ್ತೇನೆ. ಅದಕ್ಕಿಂತ ಮುಂಚೆ ಒಂದೊಳ್ಳೆ ಚಂದದ ಗೀತೆಯನ್ನ ಕೇಳಿ ಬರೋಣ. ಮುಂದಿನ ಗೀತೆ ಸ್ವಾತಿ ಮುತ್ತಿನ ಮಳೆಹನಿಯ ಚಿತ್ರದ ಗೀತೆ. ಈ ಚಿತ್ರ ಗೀತೆಗೆ ಧ್ವನಿಯಾಗಿದ್ದಾರೆ ಮಾಧುರಿ ಶೇಷಾದ್ರಿ.